0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಹೇ ಆರ್ಯ ದುರ್ಗಾ ಶಿವಶಂಕರಿ ಜಯವೆಂಬೆ ಮಹಾನಿಧಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನಾವು ಬಂದೇವ ಇಟಗಿಯ ನೋಡುವುದಕ್ಕ, ತಾಯಿ ಭೀಮಾಂಬೆ ಮಹಿಮಯ ಹಾಡೋದಕ್ಕ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ ಕ್ರಿಯಾಶೀಲ ಇಚ್ಛೆಯನ್ನು ಉಪಯೋಗಿಸುವುದು. ಇದು ಬೆಳಕಿರುವೆಡೆ ಪುಸ್ತಕದಿಂದ ಆಯ್ದುಕೊಂಡ ವಿಷಯ. ಈ ಪುಸ್ತಕವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಗಳ ಯೋಗಕ್ಷೇಮಕ್ಕೆ ಅತೀ ಮುಖ್ಯವಾದ ಸತ್ಯಗಳನ್ನು ಎತ್ತಿ ತೋರಿಸುವ ಮತ್ತು ದೈನಂದಿನ ಜೀವನದಲ್ಲಿ ಅನಿಶ್ಚಿತತೆ ಕಾಡಿದಾಗ ಅಥವಾ ಬಿಕ್ಕಟ್ಟು ಎದುರಾದಾಗ ಅಥವಾ ಭಗವಂತನ ಶಕ್ತಿಯ ಜೊತೆ ನೇರ ಸಂಪರ್ಕ ಸಾಧಿಸಲು ಅವಲಂಬಿಸಬಹುದಾದ ಅಪೂರ್ವ ಕೈಪಿಡಿ. ಇದು ಯೋಗಿಯ ಆತ್ಮಕತೆ ಕರ್ತೃವಾದ ಪರಮಹಂಸ ಯೋಗಾನಂದರ ಬರಹಗಳು ಮತ್ತು ಉಪನ್ಯಾಸಗಳಿಂದ ಆಯ್ದು ಸಂಗ್ರಹಿಸಿದ ಪುಸ್ತಕವು. ಇಚ್ಛಾಶಕ್ತಿಯು ನಿಮ್ಮಲ್ಲಿರುವ ದೇವರ ಪ್ರತಿರೂಪದ ಸಾಧನ. ಇಚ್ಛಾಶಕ್ತಿಯಲ್ಲಿ ಎಲ್ಲ ನೈಸರ್ಗಿಕ ಶಕ್ತಿಗಳನ್ನು ನಿಯಂತ್ರಿಸುವ ಅವನ ಅಸೀಮಿತ ಶಕ್ತಿ ಇದೆ. ನೀವು ದೇವರ ಪಡಿಯಚ್ಚಾಗಿರುವುದರಿಂದ ನಿಮಗೆ ಬೇಕಾದುದೆಲ್ಲವೂ ಆಗುವಂತೆ ಮಾಡುವ ಶಕ್ತಿ ನಿಮ್ಮದಾಗುತ್ತದೆ. ಒಳ್ಳೆಯದನ್ನು ಮಾಡಬೇಕೆಂಬ ಸಂಕಲ್ಪ ಮಾಡಿಕೊಂಡಾಗ ಅದನ್ನು ಈಡೇರಿಸಲು ನೀವು ಕ್ರಿಯಾಶೀಲ ಇಚ್ಛಾಶಕ್ತಿಯನ್ನು ಉಪಯೋಗಿಸಿದರೆ ಅಂದುಕೊಂಡಿದ್ದನ್ನು ಸಾಧಿಸಬಹುದು. ಪರಿಸ್ಥಿತಿಗಳು ಏನೇ ಇರಲಿ, ನೀವು ಪ್ರಯತ್ನಿಸುತ್ತಲೇ ಇದ್ದರೆ ನಿಮ್ಮ ಇಚ್ಛಾಶಕ್ತಿಯು ತನ್ನ ಸೂಕ್ತ ಪ್ರತಿಫಲವನ್ನು ಕಂಡುಕೊಳ್ಳುವಂತೆ ಭಗವಂತ ಮಾರ್ಗವನ್ನು ಸೃಷ್ಟಿಸುತ್ತಾನೆ. ಮಾತ್ರ ಮಾನವನ ತಲೆಯಲ್ಲಿ ಅಸಾಧ್ಯಗಳೇ ತುಂಬಿವೆ. ಕೆಲವು ವೈಶಿಷ್ಟ್ಯಗಳು ಮತ್ತು ಅಭ್ಯಾಸಗಳಿರುವ ಕುಟುಂಬದಲ್ಲಿ ಜನಿಸಿರುವುದರಿಂದ ಅವುಗಳ ಪ್ರಭಾವದಿಂದಾಗಿ ಅವನು ತನಗೆ ಕೆಲಸಗಳನ್ನು ಮಾಡಲಾಗುವುದಿಲ್ಲ, ಹೆಚ್ಚು ನಡೆಯಲು ಆಗುವುದಿಲ್ಲ, ಇದನ್ನು ತಿನ್ನಲು ಸಾಧ್ಯವಿಲ್ಲ, ಅದನ್ನು ಕಂಡರೆ ಸಹಿಸುವುದಿಲ್ಲ ಎಂದು ಯೋಚಿಸಿರುತ್ತಿರುತ್ತಾನೆ. ಈ ಸಾಧ್ಯವಿಲ್ಲಗಳನ್ನು ದಹಿಸಿಬಿಡಬೇಕು. ನಿಮಗೆ ಬೇಕಾದುದೆಲ್ಲವನ್ನು ಸಾಧಿಸುವ ಶಕ್ತಿ ನಿಮಗಿದೆ. ಇಚ್ಛಾಶಕ್ತಿಯಲ್ಲಿ ಆ ಶಕ್ತಿ ಇದೆ. ಕ್ರಿಯಾತ್ಮಕ ಇಚ್ಛಾಶಕ್ತಿಯೊಡನೆ ನೀವು ಒಂದು ನಿರ್ದಿಷ್ಟ ಸಂಕಲ್ಪಕ್ಕೆ ಗಟ್ಟಿಯಾಗಿ ಅಂಟಿಕೊಂಡಿದ್ದರೆ ಕೊನೆಗೆ ಅದು ಒಂದು ಮೂರ್ತವಾದ ಬಾಹ್ಯ ರೂಪವನ್ನು ತಾಳುತ್ತದೆ. ಜಯಾಪಜಯಗಳು ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರವಾಗುತ್ತವೆ. ಇಡೀ ಸಮಾಜದ ನಕಾರಾತ್ಮಕ ಅಭಿಪ್ರಾಯದ ವಿರುದ್ಧವಾಗಿಯೂ ನೀವು ನಿಮ್ಮ ಸರ್ವ ದಮನಕಾರಕ ಇಚ್ಛಾಶಕ್ತಿಯನ್ನು ಪ್ರಯೋಗಿಸಿ. ಕಷ್ಟದಲ್ಲಿ ನೀವು ಮುಳುಗಿ ಇರಲು ಸಾಧ್ಯವಿಲ್ಲ ಎಂಬ ಗಾಢ ನಂಬಿಕೆಯನ್ನು ವ್ಯಕ್ತ ಮಾಡಿದರೆ ಗೂಢವಾದ ದಿವ್ಯ ಶಕ್ತಿಯೊಂದು ನಿಮ್ಮನ್ನು ಪ್ರವೇಶಿಸಿದ ಅನುಭವ ನಿಮಗೆ ಆಗುತ್ತದೆ. ಆ ಗಾಢ ನಂಬಿಕೆ ಮತ್ತು ಶಕ್ತಿಯ ಕಾಂತೀಯ ಸೆಳೆತವು ನಿಮಗಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತಿರುವುದನ್ನು ನೀವು ಕಾಣುವಿರಿ. ಧನ್ಯವಾದ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ವಿಶ್ವರೂಪವನ್ನ ತೋರಿಸುವಂತೆ ವಿನಂತಿಯನ್ನ ಮಾಡಿಕೊಳ್ಳುತ್ತಾನೆ. ಸೊ ಭಗವಂತ ಈಗ ವಿಶ್ವರೂಪವನ್ನ ತೋರಿಸಲು ಮುಂದಾಗ್ತಾ ಇದ್ದಾರೆ ಅರ್ಜುನನಿಗೆ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದ್ರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನ ಕೊಡುತ್ತೇನೆ, ನನ್ನ ಯೋಗ ಐಶ್ವರ್ಯವನ್ನ ನೋಡು ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅರ್ಜುನನಲ್ಲಿ ಈಗ ಪ್ರೇಮ ಚಕ್ಷು ಇತ್ತು. 10ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನನ್ನ ಪ್ರೀತಿಯಿಂದ ಸಂಬೋಧಿಸ್ತಾನೆ, ಹೇಳ್ತಾನೆ, ಹೇ ಕೃಷ್ಣ, ನಿನ್ನ ಬಗ್ಗೆ ಎಷ್ಟು ಕೇಳಿದ್ರು ಸಾಕು ಅಂತ ನನಗೆ ಅನಿಸುವುದೇ ಇಲ್ಲ, ನಿನ್ನ ಮಾತಿನ ಅದ್ಭುತವನ್ನು ಸವಿಯಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಹೀಗೆ ಪ್ರೇಮಪೂರ್ವಕವಾಗಿ ಅರ್ಜುನ ಕೇಳಿಕೊಳ್ತಾನೆ ಶ್ರೀಕೃಷ್ಣನ ಹತ್ರ. ಪ್ರೇಮ ಚಕ್ಷು ಇರುತ್ತದೆ ಅರ್ಜುನನಲ್ಲಿ. ಈಗ ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನ ಕೊಡುತ್ತಾರೆ, ದಿವ್ಯ ಚಕ್ಷುವನ್ನ ಕೊಡುತ್ತಾರೆ. ಪ್ರೇಮ ಚಕ್ಷು ದಿವ್ಯ ಚಕ್ಷುಗಿಂತ ಮೇಲೆ ಇರುವಂಥದ್ದು, ಯಾಕೆಂದ್ರೆ ಭಗವಂತನನ್ನ ಪ್ರೀತಿಪೂರ್ವಕವಾಗಿ ನೋಡುವಂಥದ್ದು. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವರ ದೇಶು ವಿಲೋಕಯಂತಿ ಅಂತ. ನಾವು ಪ್ರೇಮವೆಂಬ ಅಂದ್ರೆ ಭಕ್ತರಾದವರು ಪ್ರೇಮವೆಂಬ ಅಂಜನವನ್ನ ಕಣ್ಣಿಗೆ ಹಚ್ಚಿಕೊಂಡು, ಅಂದ್ರೆ ಕಾಡಿಗೆಯನ್ನ ಕಣ್ಣಿಗೆ ಹಚ್ಚಿಕೊಂಡು ಭಗವಂತನನ್ನ ನೋಡಿದಾಗ, ಸೊ ಭಗವಂತ ಎಷ್ಟು ದಯಾಮಯ, ಎಷ್ಟು ಕರುಣಾಮಯ, ಎಷ್ಟು ಪ್ರೀತಿಪೂರ್ವಕವಾಗಿ ನಮ್ಮ ಜೊತೆ ಅವರು ಸ್ಪಂದಿಸ್ತಾರೆ ಅನ್ನುವಂಥದ್ದು ನಮ್ಗೆ ಅದರ ಅರಿವಾಗುತ್ತೆ. ಹಾಗೆ ಅರ್ಜುನ 10ನೇ ಅಧ್ಯಾಯದಲ್ಲಿ ಅಂದ್ರೆ ಅವನು ಭಗವದ್ಗೀತೆಯ ಒಂದು ಬಹಳಷ್ಟು ಜ್ಞಾನವನ್ನ ಪಡೆದ ಮೇಲೆ ಅವನು ಭಗವಂತನಿಗೆ ತುಂಬಾ ಹತ್ತಿರವಾಗಿರ್ತಾನೆ, ಕೃಷ್ಣನಿಗೆ, ಶ್ರೀಕೃಷ್ಣನಿಗೆ ತುಂಬಾ ಹತ್ತಿರವಾಗಿ, ತುಂಬಾ ಕ್ಲೋಸ್ ಆಗಿ ಪ್ರೀತಿಯಿಂದ ಅವನು ಕೃಷ್ಣನ ಇನ್ನಷ್ಟು ನಿನ್ನ ಬಗ್ಗೆ ಕೇಳಬೇಕು ಹಾಗೆ ಅಂತ ಹೇಳ್ತಾ ಇರ್ತಾನೆ. ಪ್ರೇಮ ಚಕ್ಷು ಇರುತ್ತೆ. ಈಗ ದಿವ್ಯ ಚಕ್ಷು ಅನ್ನುವಂಥದ್ದು, ಸೊ ಅದು ಭಗವಂತನ ವಿಶ್ವರೂಪವನ್ನ ನೋಡೋದಕ್ಕೆ ಸ್ಪೆಷಲ್ ಆಗಿ ವಿಶೇಷವಾಗಿ ಅರ್ಜುನನಿಗೆ ಈಗ ಕೊಡಲ್ಪಡುತ್ತದೆ ಭಗವಂತನಿಂದ. ಭಕ್ತರಲ್ಲಿ ಪ್ರೇಮ ಚಕ್ಷು ಇರುತ್ತೆ, ದೇವತೆಗಳಲ್ಲಿ ದಿವ್ಯ ಚಕ್ಷು ಇರುತ್ತೆ, ಇನ್ನು ನಮ್ಮಲ್ಲಿ ಚರ್ಮ ಚಕ್ಷು ಇರುತ್ತೆ. ನಮಗೆ ಭಗವಂತನ ಮೇಲೆ ಪ್ರೀತಿ ಪ್ರೇಮನೂ ಇಲ್ಲ, ನಮ್ಮಲ್ಲಿ ದಿವ್ಯ ದೃಷ್ಟಿ ಕೂಡ ಇಲ್ಲ. ಭಗವಂತನ ವಿಶ್ವರೂಪವನ್ನು ನೋಡುವಂಥದ್ದು ಚರ್ಮ ಚಕ್ಷು, ಅಂದರೆ ನಾವು ಏನನ್ನು ಕೂಡ ನೋಡಲಾರೆವು. ಸೊ ಆದ್ದರಿಂದ ಇಲ್ಲಿ ದಿವ್ಯ ಚಕ್ಷು ಅನ್ನುವಂಥದ್ದು ಇಲ್ಲಿ ಭಗವಂತ ಹೇಳ್ತಾರೆ, ದಿವ್ಯ ದೃಷ್ಟಿಯನ್ನು ನಾನು ನಿನಗೆ ಕೊಡ್ತೇನೆ ಅಂತ. ಯಾಕೆಂದರೆ ಶುದ್ಧ ಭಕ್ತನು ಕೃಷ್ಣನನ್ನ ಎರಡು ಕೈಗಳಿರುವಂಥ ಆ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಯಾಕೆಂದರೆ ಆ ರೂಪದಲ್ಲಿ ಸ್ನೇಹ ಸಲುಗೆ ಸಾಧ್ಯ ಅಂತೆ. ಭಕ್ತನು ತನ್ನ ಮನಸ್ಸಿನಿಂದ ಅವನ ವಿಶ್ವರೂಪವನ್ನು ಕಾಣಲಾರ, ಅವನ ಕೃಪೆಯಿಂದ ಮತ್ತು ದಿವ್ಯವಾದ ಕಣ್ಣುಗಳಿಂದ ಮಾತ್ರ ಕಾಣಬಲ್ಲ. ಕೃಷ್ಣನ ವಿಶ್ವರೂಪವನ್ನು ನೋಡಲು ಅರ್ಜುನನು ಬದಲಾಯಿಸಬೇಕಾದದ್ದು ಅವನ ಮನಸ್ಸನ್ನಲ್ಲ, ಅವನ ದೃಷ್ಟಿಯನ್ನು. ಕೃಷ್ಣನ ವಿಶ್ವರೂಪವು ಈಗ ಹೇಗೆ, ಇದು ಯಾವ ಥರ ಅನ್ನುವಂಥದ್ದು ಅರ್ಜುನ, ಅದಕ್ಕೆ ಅರ್ಜುನನಿಗೆ ಅರಿವಾಗುತ್ತೆ ವಿಶ್ವರೂಪಗಿಂತ ಕೃಷ್ಣನ ಎರಡು ಹಸ್ತಗಳ ರೂಪವೇ ಮುಖ್ಯವಾದದ್ದು ಅನ್ನುವಂಥದ್ದು ಮುಂದಿನ ಶ್ಲೋಕಗಳಲ್ಲಿ ಅದು ಸ್ಪಷ್ಟವಾಗುತ್ತೆ. ಆದರೆ ಅರ್ಜುನ ಈಗ ವಿಶ್ವರೂಪವನ್ನು ನೋಡಲು ಬಯಸಿದ್ರಿಂದ ವಿಶ್ವರೂಪವನ್ನು ನೋಡಲು ಅಗತ್ಯವಾದ ವಿಶೇಷ ದೃಷ್ಟಿಯನ್ನ ಶ್ರೀಕೃಷ್ಣ ಅವನಿಗೆ ಕೊಡ್ತಾನೆ. ಸೊ ಕೃಷ್ಣನೊಡನೆ ಆಧ್ಯಾತ್ಮಿಕ ಸಂಬಂಧದಲ್ಲಿ ಸರಿಯಾದ ರೀತಿಯಲ್ಲಿ ನೆಲೆಗೊಂಡವರು ಆಕರ್ಷಿತರಾಗುವುದು ಪ್ರೇಮಮಯ ಲಕ್ಷಣಗಳಿಂದ, ಬೇರೆ ಯಾವುದೇ ಪ್ರದರ್ಶನದಿಂದ ಅಲ್ಲ ಅಂಥೇಳಿ ನಾವು ಅರ್ಥ ಮಾಡ್ಕೋಬಹುದು. ಹೀಗೆ ಕೃಷ್ಣ ತನ್ನ ವಿಶ್ವರೂಪವನ್ನು ನೋಡಲು ಅಗತ್ಯವಾದ ಶಕ್ತಿಯನ್ನ ಅರ್ಜುನನಿಗೆ ನೀಡ್ತಾರೆ. 9ನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತ್ವಾ ತತು ರಾಜನ್ ಮಹಾಯೋಗೀಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಈಗ ಇಲ್ಲಿ ಸಂಜಯ ಅರಮನೆಯಲ್ಲಿ ಕುಳಿತುಕೊಂಡು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸಂಜಯನಿಗೆ ಕೂಡ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗಿತ್ತು ವೇದವ್ಯಾಸರ ಕೃಪೆಯಿಂದ. ಆದ್ದರಿಂದ ಸಂಜಯ ಅರಮನೆಯಲ್ಲಿ ಕುಳಿತುಕೊಂಡು ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡಬಲ್ಲವನಾಗಿದ್ದ, ಅದನ್ನ ಧೃತರಾಷ್ಟ್ರನಿಗೆ ಅವನು ವಿವರಿಸ್ತಾ ಇರ್ತಾನೆ. ಸೊ ಈಗ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ಆದ್ಮೇಲೆ ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೀಶ್ವರನು ದೇವೋತ್ತಮ ಪುರುಷನು ಶ್ರೀಕೃಷ್ಣನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನ ತೋರಿಸಿದನು. ಸೊ ಹೀಗೆ ಭಗವಂತ ವಿಶ್ವರೂಪವನ್ನು ತೋರಿಸಿದ್ರು ಅಂತ ಸಂಜಯ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸಂಜಯ ಕೂಡ ತುಂಬ ಅಂತಹ ಭಾಗ್ಯಶಾಲಿ, ವಿಶ್ವರೂಪವನ್ನು ನೋಡಲು ಶಕ್ತನಾಗಿರುವಂಥ ಒಬ್ಬ ಭಾಗ್ಯಶಾಲಿ ಅಂತ ಹೇಳ್ಬೋದು. ಅದು 11ನೇ ಶ್ಲೋಕ.
2: ಅನೇಕಾವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕಾ ದಿವ್ಯಾಭರಣಂ ದಿವ್ಯಾನೇಕೋಧ್ಯತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ.
1: ಭಗವಂತನ ವಿಶ್ವರೂಪವನ್ನ ನೋಡಿದ ಅರ್ಜುನನಿಗೆ ಅವನು ಏನನ್ನೆಲ್ಲ ನೋಡುತ್ತಾನೆ ವಿಶ್ವರೂಪದಲ್ಲಿ? ಅನೇಕ ವಕ್ತ್ರ ನಯನಂ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆ ರೂಪವು ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕಿತ್ತಿದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಸೊ ಹೇಗೆ ಅರ್ಜುನ ಇಲ್ಲಿ ಎಂಥ ಒಂದು ಅದ್ಭುತವಾದಂತಹ ದರ್ಶನವನ್ನ ನೋಡ್ತಾನೆ ವಿಶ್ವರೂಪದಲ್ಲಿ. ಅನೇಕ ಅದ್ಭುತ ದರ್ಶನಗಳನ್ನ, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನ ಅವನು ಕಾಣುತ್ತಾನೆ. ಸೊ ಇಲ್ಲಿ ಈ ಎರಡು ಶ್ಲೋಕಗಳಲ್ಲಿ ಅನೇಕ ಎನ್ನುವ ಪದವನ್ನು ಮತ್ತೆ ಮತ್ತೆ ಬಳಸಿರುವುದು ಅರ್ಜುನನು ನೋಡುತ್ತಿದ್ದ ಕೈಗಳು, ಬಾಯಿಗಳು, ಕಾಲುಗಳು ಮತ್ತು ಇತರ ಅಭಿವ್ಯಕ್ತಿಗಳ ಸಂಖ್ಯೆಗೆ ಮಿತಿಯೇ ಇಲ್ಲ ಎನ್ನುವುದನ್ನ ತೋರಿಸ್ತಾ ಇದೆ. ಈ ಅಭಿವ್ಯಕ್ತಿಗಳು ವಿಶ್ವದೆಲ್ಲೆಡೆ ಹರಡಿದ್ದರು. ಭಗವಂತನ ಕೃಪೆಯಿಂದ ಒಂದು ಸ್ಥಳದಲ್ಲಿ ಕುಳಿತು ಅವೆಲ್ಲವನ್ನೂ ನೋಡಲು ಅರ್ಜುನನಿಗೆ ಸಾಧ್ಯವಾಯಿತು. ಇದು ಕೃಷ್ಣನ ಕಲ್ಪನಾತೀತ ಶಕ್ತಿಯಿಂದ ಸಾಧ್ಯವಾಯಿತು. ಸೊ ಇದು ತುಂಬಾ ಅದ್ಭುತವಾದಂತಹ ಒಂದು ವಿಶ್ವರೂಪ ದರ್ಶನವನ್ನ ಇಲ್ಲಿ ಅರ್ಜುನ ಪಡೆಯುತ್ತಾ ಇದ್ದಾನೆ. ಇನ್ನೇನನ್ನೆಲ್ಲ ಅವನು ನೋಡ್ತಾನೆ? ಶ್ಲೋಕ 12.
2: ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯದಿ ಭಾಸದೃಶಿ ಸಾಸ್ಯತ್ ಭಾಸಸ್ತಸ್ಯ ಮಹಾತ್ಮನಃ.
1: ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಸೊ ಒಂದು ಸೂರ್ಯನನ್ನ ನೋಡೋದೇ ಕಷ್ಟ, ಇನ್ನು ಲಕ್ಷಾಂತರ ಸೂರ್ಯರು ಬಂದ್ರೆ ಹೇಗಿರ್ಬೋದು ಆ ತೇಜಸ್ಸು, ಆ ಪ್ರಭೆ ಅಲ್ವಾ? ಸೊ ಅದಕ್ಕೆ ಆ ತೇಜಸ್ಸಿಗೆ ಹೋಲ್ಬಹುದಾಗಿತ್ತು ಭಗವಂತನ ವಿಶ್ವರೂಪದಿಂದ ಬರುವಂತಹ ಪ್ರಭೆ ಅಂತ ಇಲ್ಲಿ ವಿವರಿಸಲಾಗಿದೆ. ಸೊ ಅರ್ಜುನನು ಕಂಡದ್ದು ವರ್ಣನೆಗೆ ನಿಲುಕದೆ ಇರುವಂತದ್ದು. ಸೊ ಆದರೂ ಸಂಜಯನು ಧೃತರಾಷ್ಟ್ರನಿಗೆ ಆ ಮಹಾರೂಪದ ಒಂದು ಮಾನಸಿಕ ಚಿತ್ರವನ್ನ ಕೊಡಲು ಪ್ರಯತ್ನಿಸ್ತಾ ಇದ್ದಾನೆ. ಸಂಜಯನಾಗಲಿ ಧೃತರಾಷ್ಟ್ರನಾಗಲಿ ಅಲ್ಲಿಲ್ಲ, ಆದರೆ ಅಲ್ಲಿರಲಿಲ್ಲ ಅವರು. ಆದರೆ ವ್ಯಾಸರ ಕೃಪೆಯಿಂದ ಸಂಜಯನಿಗೆ ಅಲ್ಲಿ ನಡೆದಿದ್ದೆಲ್ಲವನ್ನ ಕಾಣಲು ಸಾಧ್ಯವಾಗಿತ್ತು. ಹೀಗೆ ಅವನು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದ ಮಟ್ಟಿಗೂ ಆ ಸನ್ನಿವೇಶವನ್ನು ಕಲ್ಪಿಸಬಹುದಾದ ಒಂದು ಘಟನೆಗೆ, ಸೊ ಹೇಗೆ ಅಂತೇಳಿ ಅಂದರೆ ಸಹಸ್ರಾರು ಸೂರ್ಯರಿಗೆ ಅಂತೇಳಿ ಅವನು ಹೋಲಿಸ್ತಾನೆ.
2: ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತ ಮನೇಕದ ಅಪಶ್ಯದ್ ದೇವ ದೇವಸ್ಯ ಶರೀರೆ ಪಾಂಡವಸ್ತದ.
1: ಸಹಸ್ರ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಪರಿಮಿತ ವಿಸ್ತರಣೆಗಳನ್ನು ಪ್ರಭುವಿನ ವಿಶ್ವರೂಪದಲ್ಲಿ ಒಂದೇ ಕಡೆ ಅರ್ಜುನನು ನೋಡಿದನು.
2: ತತ್ರ ಎನ್ನುವ ಪದ ಅಂದ್ರೆ ಅಲ್ಲಿ ಅಂತ, ಅದು ಬಹುಮುಖ್ಯವಾದದ್ದು.
1: ಅರ್ಜುನನು ವಿಶ್ವರೂಪವನ್ನ ನೋಡಿದಾಗ ಅರ್ಜುನನು ಕೃಷ್ಣನು ರಥದಲ್ಲಿ ಕುಳಿತಿದ್ದರು ಎನ್ನುವುದನ್ನ ಇದು ತೋರಿಸುತ್ತೆ. ರಣರಂಗದಲ್ಲಿದ್ದ ಇತರರಿಗೆ ಈ ರೂಪ ಕಾಣಿಸಲಿಲ್ಲ, ಯಾಕಂದ್ರೆ ಕೃಷ್ಣ ಈ ದೃಷ್ಟಿಯನ್ನ ಅರ್ಜುನನಿಗೆ ಮಾತ್ರ ಕೊಟ್ಟಿದ್ದ. ಸೊ ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಂಡನು. ವೈದಿಕ ಗ್ರಂಥಗಳಿಂದ ನಾವು ತಿಳಿಯುವಂತೆ ಹಲವಾರು ವಿಶ್ವಗಳು, ಹಲವಾರು ಗ್ರಹಗಳು ಇವೆ. ಅವುಗಳಲ್ಲಿ ಕೆಲವನ್ನ ಮಣ್ಣಿನಿಂದ ಮಾಡಿದರೆ, ಕೆಲವನ್ನ ಬೇರೆ ಬೇರೆ ತರದ ಒಂದು ಲೋಹಗಳಿಂದ ಆ ಥರ ಮಾಡಿರ್ಬೋದು. ಕೆಲವು ಬಹುದೊಡ್ಡವು, ಕೆಲವು ಅಷ್ಟು ದೊಡ್ಡವಲ್ಲ ಇತ್ಯಾದಿ. ತನ್ನ ರಥದಲ್ಲಿ ಕುಳಿತು ಅರ್ಜುನ ಇವೆಲ್ಲವನ್ನ ಕಂಡನು. ಆದರೆ ಅರ್ಜುನ ಮತ್ತು ಕೃಷ್ಣರ ನಡುವೆ ಏನಾಗುತ್ತಿತ್ತು ಅಂತೇಳಿ ಯಾರಿಗೂ ತಿಳಿತಾ ಇರಲಿಲ್ಲ. ಇಲ್ಲಿ
2: ತಥಾ ಸ ವಿಸ್ಮಯಾವಿಷ್ಟೋ ಹೃಷ್ಟರೋ ಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರ ಭಾಷತ.
1: ಅನಂತರ ದಿಗ್ಭ್ರಮೆಯಿಂದ, ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ದೈವಿ ದೃಶ್ಯವು ಒಮ್ಮೆ ಪ್ರಕಟವಾಗುತ್ತಲೇ ಕೃಷ್ಣ ಮತ್ತು ಅರ್ಜುನರ ಸಂಬಂಧವು ಬದಲಾಗುತ್ತದೆ. ಈವರೆಗೆ ಕೃಷ್ಣ ಮತ್ತು ಅರ್ಜುನರ ಬಾಂಧವ್ಯಕ್ಕೆ ಸ್ನೇಹವು ಆಧಾರವಾಗಿತ್ತು. ದರ್ಶನದ ನಂತರ ಇಲ್ಲಿ ಅರ್ಜುನ ಬಹು ಗೌರವದಿಂದ ಪ್ರಣಾಮ ಮಾಡ್ತಾ ಇದ್ದಾನೆ ಮತ್ತು ಕೈಗಳನ್ನ ಮುಗಿದುಕೊಂಡು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ವಿಶ್ವರೂಪವನ್ನ ಅವನು ಹೊಗಳ್ತಾ ಇದ್ದಾನೆ. ಮುಂದಿನ ಭಾಗವನ್ನ ನಾಳಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
0: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये आता मी निरोप घेतेय, पण जाण्यापूर्वी आजच्या पुण्यतिथी सुमित्रा राजे शाहू महाराज भोसले राजमाता श्रीमंत छत्रपती यांच्या आज पुण्यतिथी. कुबेरनाथ राय भारतीय कवी आणि विद्वान आचार्य यांची पुण्यतिथी आजच आहे. हरिश्चंद्र बिराजदार कुस्तीगीर व प्रशिक्षक यांची पुण्यतिथी आजच्याच दिवशी. श्री गुरुजी राष्ट्रीय स्वयंसेवक संघाचे दुसरे सरसंघचालक यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेतीये, उद्या पुन्हा येईनच, पण तोपर्यंत तुम्ही ऐकत राहा वेणू धोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ

0: ಏನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತೆ. ಪರಿಸರ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತು ಜಾಗೃತಿಯನ್ನ ಮೂಡಿಸಲು ನಮ್ಮೊಂದಿಗಿದ್ದಾರೆ ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್, ಮೊದಲಿಗೆ ವಿಶ್ವ ಪರಿಸರ ದಿನದ ಮಹತ್ವವನ್ನು ತಿಳಿಸ್ಕೊಡಿ ಸರ್.
1: ಓಕೆ ಮೇಡಮ್. ಜೂನ್ 5 ಯಾಕೆ ವಿಶ್ವ ಪರಿಸರ ದಿನಾಚರಣೆ ಪ್ರಾರಂಭ ಮಾಡಿದ್ರಂದ್ರೆ, ಪ್ರತಿ ವರ್ಷ ಮಳೆಗಾಲ ಪ್ರಾರಂಭ ಆಗೋದ ದಿವಸ ಅಂದರೆ ಆ ಮಂತು ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಸಸಿ ನೆಡೆಯುವ ಕಾರ್ಯಕ್ರಮ ಅಂತ ಹಿಂದೆ ಆಗ್ತಾ ಇತ್ತು. ಗಿಡ ನೆಡೆಸಲಾಗಿ ಇದು ವಿಶ್ವ ಪರಿಸರ ದಿನಾಚರಣೆ ಅಂತ ಹಿಂದಿಂದ ಹೆಂಗೆ ಮಾಡಿ ಇವತ್ತು ಹಂಗೆ ಇದೆ. ಬಟ್ ಆ್ಯಕ್ಚುಲಿ ಅದು ಹಂಗಲ್ಲ. ಅದು ಈಗ 1986 ಏನು ಆ್ಯಕ್ಟ್ ಇದೆ, ಆ ಆ್ಯಕ್ಟ್ ಪ್ರಕಾರ ಏನಂತೀವಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಅಂತೇಳಿ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಈ ಥರ ಒಂದು ಏನು ಪರಿಸರ ನಾಶ ಆಗ್ತದೆ ಆ ವಿಷಯ ಕುರಿತು ವಿಶ್ವ ಪರಿಸರ ದಿನಾಚರಣೆ ಜೂನ್ 5 ಸ್ಟಾರ್ಟ್ ಮಾಡಿದರು. ಬಟ್ ಅದೇನಾಗ್ತಾಯಿದೆ, ಕೇವಲ ಇತ್ತಿನ ದಿವಸಗಳಲ್ಲಿ ಬರೀ ಗಿಡ ನೆಡೋದು ಮಾತ್ರ ವಿಶ್ವ ಪರಿಸರ ದಿನಾಚರಣೆ ಅಂತ, ಬಟ್ ಹಾಗಾಗಲ್ಲ. ಅದು ಮಳೆಗಾಲ ಪ್ರಾರಂಭ ಆಗುತ್ತೆ ಅನ್ನೋ ಸಲುವಾಗಿ ಒಂದು ಗಿಡ ನೆಡೋಕೆ ಕಾರ್ಯಕ್ರಮ ಹಿಂದಿನಂತೆ ಸ್ಟಾರ್ಟ್ ಆಗಿತ್ತು. ಬಟ್ ನಾವು ಬರೀ ಗಿಡ ನೆಡೋದು ಒಂದೇ ಅಲ್ಲ, ಬಟ್ ಇತರೆ ಪರಿಸರದಲ್ಲಿ ಏನು ನಾಶ ಆಗ್ತಾಯಿದೆ, ಜನರಿಗೆ ಏನು ತೊಂದರೆ ಆಗ್ತಾಯಿದೆ, ಅವೆಲ್ಲವನ್ನು ನಿಯಂತ್ರಣ ಮಾಡೋಕ್ಕೆ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕಾಗತ್ತೆ. ಏನು ಏರ್ ಪೊಲ್ಯೂಷನ್ ಆಗಲಿ, ವಾಟರ್ ಪೊಲ್ಯೂಷನ್ ಆಗಲಿ, ಇವನ್ ಲ್ಯಾಂಡ್ ಪೊಲ್ಯೂಷನ್ ಅಂತೀವಿ ನಾವು. ಸೊ ವಿವಿಧ ಥರದಲ್ಲಿ ಅದರಾಗೆ ಲಿಕ್ವಿಡ್ ವೇಸ್ಟ್ ಅಂತ ಬರುತ್ತೆ, ಸಾಲಿಡ್ ವೇಸ್ಟ್ ಅಂತೂ ಬರುತ್ತೆ, ಏರ್ ಪೊಲ್ಯೂಷನ್ ಅಂತ ಬರುತ್ತೆ, ಡಿಫ್ರೆಂಟ್ ಇದೆ ಕ್ಯಾಟಗರಿ. ಸೊ ಹಾಗೆ ಈಗ ಮುಖ್ಯ ನಾವು ಈಗ ಗಿಡ ನೆಡೋದ್ರ ಬಗ್ಗೆ ಮೊದಲು ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಇಡೀ ವರ್ಲ್ಡಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿಕೊಂಡು ಬದುಕಬೇಕಾದ್ರೆ ಕನಿಷ್ಠ ಒಬ್ಬ ಮನುಷ್ಯಾಗ 7ರಿಂದ 8 ಗಿಡ ಬೇಕು, ಅಂದ್ರೆ ಮರ ಬೇಕು, ಮಿನಿಮಮ್ 7ರಿಂದ 8. ಸೊ ಅದರಿಂದ 100 to 120 ಕೆಜಿ ಆಕ್ಸಿಜನ್ ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ ಪರ್ ಡೇ ಎವರೇಜ್. ಬಟ್ ನಮ್ಮ ಇಂಡಿಯಾದಲ್ಲಿ 28 ಟ್ರೀಸ್ ಇದ್ದಾವೆ ಪರ್ ಪರ್ಸನ್. ಸೊ ರಿಕ್ವೈರ್ಮೆಂಟ್ಗಿಂತ ಇಟ್ಸ್ ಗುಡ್. ಬಟ್ ಆ್ಯಂಡ್ ಆ್ಯಂಡ್ ಎವರೇಜ್, ವರ್ಲ್ಡ್ ಎವರೇಜ್, ಒಂದು ಗ್ಲೋಬಲ್ ಎವರೇಜ್ ಅಂತ ತೆಗೆದಿರ್ತಾರೆ, ಒಬ್ಬ ಮನುಷ್ಯನಿಗೆ 422 ಗಿಡ ಇರಬೇಕು, ಮರಗಳು ಬೇಕು. ಹೆಲ್ದಿ ಮನುಷ್ಯ ಆಗಿರ್ಬೇಕಂದ್ರೆ, ಚೆನ್ನಾಗಿರ್ಬೇಕಂದ್ರೆ, ಗುಡ್ ಎನ್ವೈರ್ಮೆಂಟ್ ಅಂದರೆ 422 ಮರಗಳು ಬೇಕೇ ಬೇಕು. ಇದು ವರ್ಲ್ಡ್ ಗ್ಲೋಬಲ್ ಎಸ್ಟಿಮೇಷನ್ ಮಾಡಿದ್ದು. ನಮ್ಮ ಇಂಡಿಯಾದಲ್ಲಿರೋದು ಕೇವಲ 28
0: ಮನುಷ್ಯನಿಗೆ.
1: ಹಾಂ, ಒಬ್ಬ ಮನುಷ್ಯನಿಗೆ ಅಂದರೆ 100 to 120 ಕೆಜಿ ಆಕ್ಸಿಜನ್ ಪರ್ ಡೇ ಬೇಕು. ಸೊ ಇನ್ನೂ ನಾವು ಭಾಳ ಭಾಳ ಅಂದರೆ ಭಾಳ ಕಡಿಮೆಯಲ್ಲಿ ನಾವು ಮರಗಳನ್ನು ಇದ್ದಾವೆ ನಮ್ಮ ಇಂಡಿಯಾದಲ್ಲಿ. ಬಟ್ ನಾವು ಬೆಳೆಸ್ತಾ ಇದ್ದೀವಿ, ವರ್ಷ ಹಸ್ತಾ ಇದ್ದೀವಿ, ಬಟ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಅವು ಬೆಳೆದು ಇಲ್ಲೋ ಬರೀ ಅವತ್ತಿನ ದಿವಸ ಜಸ್ಟ್ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿಬಿಟ್ಟು ಗಿಡ ನೆಟ್ಟು ಹೋಗೋರು ಭಾಳ ಇಂಡಿಯಾದಲ್ಲಿ. ಬಟ್ ಅದು ಎಷ್ಟು ಮಟ್ಟಿಗೆ ಅದು ಸರ್ವವಾಗಿ ಮರವಾಗಿ ನಮಗೆ ಆಕ್ಸಿಜನ್ ಕೊಡುತ್ತೋ ಇನ್ನೂವರೆಗೂ ಅಷ್ಟೊಂದು ಕರೆಕ್ಟಾಗಿ ಡಾಟಾ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ತಮಗೆಲ್ಲರಿಗೂ ಗೊತ್ತು, 2 ಥರ ನಾವು ಫಾರೆಸ್ಟನ್ನು ಬೆಳೆಸುವ ಕಾರ್ಯಕ್ರಮ ಇರುತ್ತೆ. ಒಂದು ನಗರ ಪ್ರದೇಶ, ಇನ್ನೊಂದು ಫಾರೆಸ್ಟ್ ಅಂದರೆ ಫಾರೆಸ್ಟ್ ಏನು ಜಾಗ ಇರುತ್ತಲ್ಲ ಗುಡ್ಡಗಳಲ್ಲಿ ಆ ಥರ. ಈ ಇತ್ತಿತ್ತಲಾಗಿ ನಗರ ಪ್ರದೇಶಗಳಲ್ಲಿ ಇದಕ್ಕೆ ಜಾಸ್ತಿ ನಾವು ಮಹತ್ವವನ್ನು ಕೊಡಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಜನಸಂಖ್ಯೆ ಅಥವಾ ಜನ ಬದುಕೋದೇ ನಗರ ಪ್ರದೇಶದಲ್ಲಿ ಮತ್ತು ಹಳ್ಳಿ ಪ್ರದೇಶ. ಡೇ ಬೈ ಡೇ ನಗರ ಪ್ರದೇಶದಲ್ಲೇ ಜೀವನ ಮಾಡ್ತಾಯಿದ್ದಂಥ ಜನರು ಜಾಸ್ತಿ ಆಗ್ತಾಯಿದೆ. ಮೊದಲು ಜಸ್ಟ್ 30% ಅಂದರೆ 100 to 30 ಜನ ಇತ್ತು, ಇವಾಗ ಅದು ಆಲ್ಮೋಸ್ಟ್ 50 ಹತ್ರ ಬರ್ತಾಯಿದೆ. ಅವಾಗ ರೂರಲ್ದಾಗ ಜಾಸ್ತಿ ಇರ್ತಿದ್ರು, ಡೇ ಬೈ ವರ್ಷ ಇನ್ಕ್ರೀಸ್ ಏನಾಗ್ತಾಯಿದೆ, ನಗರ ಪ್ರದೇಶಗಳೇ ಬರುವಂಥವ್ರು ಜಾಸ್ತಿ ಆಗ್ತಾಯಿದ್ದಾರೆ. ಹಾಗಾಗಿ ನಗರದಲ್ಲಿ ನಾವು ಏನು ಖಾಲಿ ಜಾಗ ಆಯಿತು, ಇನ್ನಿತರ ಪ್ರದೇಶಗಳಲ್ಲಿ ಗಿಡವನ್ನು ನೆಡೋ ಕಾರ್ಯಕ್ರಮ ಜಾಸ್ತಿ ಆಗ್ತಾಯಿದೆ. ಸರ್ಕಾರಗಳ ನಿರ್ದೇಶನಗಳು ಬರ್ತಾಯಿದ್ದಾವೆ, ಆ ಥರ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಆದಾಗ್ಯೂ ಈಗ ಜಸ್ಟ್ ಒಂದು ವಾರದ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರದಿಂದ 100 ನಗರಗಳನ್ನು ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಅದರಲ್ಲಿ ಬೆಳಗಾವಿ ಒಂದು, 100 ನಗರದಲ್ಲಿ ಬೆಳಗಾವಿ ಒಂದು, ಸಣ್ಣ ನಗರ, ಮೀಡಿಯಮ್, ಆಮೇಲೆ ಮಹಾನಗರ ಪಾಲಿಕೆ. ಹೀಗಾಗಿ 100 ಏನು ಸಿಟೀಸ್ ಸಿಲೆಕ್ಟ್ ಮಾಡಿದ್ರೆ ಅದರ ಬೆಳಗಾವಿ ಒಂದು. ಮಿಯಾವಾಕಿ ಅಂತ ಒಂದು ಕಾರ್ಯಕ್ರಮ. ಕನಿಷ್ಠ ನಾವು ನಮ್ಮ ಸಿಟಿ ಒಳಗೆ ಮಿನಿಮಮ್ 2 ಎಕರೆಯಿಂದ 10 ಎಕರೆವರೆಗೂ ಗಿಡ ನೆಡಲೇಬೇಕು. ಸೊ ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಈಗ ಬರುವ 5ನೇ ತಾರೀಕು ಅಂದರೆ ವಿಶ್ವ ಪರಿಸರ ದಿನಾಚರಣೆ ದಿವಸ ಮಾಂತೇಶ್ ನಗರ ಮತ್ತು ಶ್ರೀನಗರದಲ್ಲಿ 1 ಎಕರೆ ಲ್ಯಾಂಡ್ ಐಡೆಂಟಿಫೈ ಮಾಡಿದ್ದೀವಿ. ಸುಮಾರು ಗಿಡಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ವಿವಿಧ ಪ್ಲಾಂಟ್ಗಳನ್ನು ನಾವು ಅವತ್ತು ನೆಡ್ತಾ ಇದ್ದೀವಿ. ಇದು ಪ್ಲಾಂಟ್ ನೆಡು ಒಂದು ಪಾರ್ಟ್ ಆದರೆ ಸಂರಕ್ಷಣೆಗೆ ಒಂದು ಪಾರ್ಟ್ ಜವಾಬ್ದಾರಿ ಕೊಡ್ತಾ ಇದ್ದೀವಿ 3 ಇಯರ್ಸ್. ಸೊ 3 ಇಯರ್ಸ್ ಆದ ಅದು ಮೇಂಟೈನ್ ಆದರೆ ಅವರಿಗೆ ನಾವು ಏನು ಕಾಂಟ್ರಾಕ್ಟ್ ಕೊಡ್ತೀವಿ. ಅದು ಕಂಪಲ್ಸರಿ ಅಂದರೆ ಅಂತಂತವಾಗಿ ಅವ್ರಿಗೆ ಬಿಲ್ ಮಾಡೋ ಅಂದರೆ ಪೇಮೆಂಟ್ ಕೊಡೋ ಮಹತ್ವ ಇರುತ್ತೆ. ಸೊ ಇದೊಂಥರ ವಿನೂತನ ವರ್ಷ ಜನರು ಬರ್ತಾರೆ, ಎನ್ ಜಿ ಒ ಬರ್ತಾರೆ, ಪಬ್ಲಿಕ್ ಬರ್ತಾರೆ, ಸ್ಕೂಲಲ್ಲಿ ಅಲ್ಲಿ ಗಿಡ ಹಚ್ಚಿದ್ದೀವಿ ಇಲ್ಲಿ ಗಿಡ ಹಚ್ಚಿದ್ದೀವಿ, ಅದು ಎಷ್ಟು ಮಟ್ಟಿಗೆ ಸರ್ವೈವ್ ಆಗುತ್ತೋ ಹಚ್ಚಿದವರಿಗೆ ಗೊತ್ತು, ನಾವೇನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಇಂಡಿಯಾದ ಜನಸಂಖ್ಯೆ ಹೀಗಾಗಿ ತಮಗೆಲ್ಲರೂ ಗೊತ್ತಿದೆ, ವರ್ಲ್ಡ್ನಲ್ಲಿ ನಂಬರ್ ಒನ್ ಹೈಯೆಸ್ಟ್ ಜನಸಂಖ್ಯೆ ಇರೋದು ಇಂಡಿಯಾದಲ್ಲಿ. ಫಸ್ಟ್ ಚೀನಾ ಇತ್ತು, ಈ ಚೀನಾನ ಕ್ರಾಸ್ ಮಾಡಿ ಇಂಡಿಯಾನೇ ಇರೋದು. ಹಾಗಾಗಿ ಜನಸಂಖ್ಯೆ ಇರೋದ್ರಿಂದ ಹೆಚ್ಚು ಹೆಚ್ಚು ಮರಗಳ ಭಾಳ ಅವಶ್ಯಕತೆ ಇದೆ. ಕೇವಲ 28 ಮರಗಳಲ್ಲಿ ನಾವು ಇದ್ದೀವಿ, ಒಬ್ಬ ಮನುಷ್ಯನಿಗೆ ಬೇಕಾಗಿದ್ದು 422 ಮರಗಳು. ಇನ್ನು ವರ್ಲ್ಡ್ನಾಗ ಹೈಯೆಸ್ಟ್ ಮರಗಳು ಇರುವಂಥ ದೇಶ ಯಾವುದಂದರೆ ರಷ್ಯಾ, ನೆಕ್ಸ್ಟ್ ಬಂದರೆ ಕೆನಡಾ, ನೆಕ್ಸ್ಟು ಬ್ರೆಜಿಲ್, ನೆಕ್ಸ್ಟ್ ಯು ಎಸ್ ಎ. ಹೀಗೆ ರಷ್ಯಾದಲ್ಲಿ 642 ಮರಗಳಿದ್ದಾವೆ ಒಬ್ಬ ಮನುಷ್ಯನಿಗೆ, 642. ನೆಕ್ಸ್ಟ್ ಕೆನಡಾ ಬಂದರೆ 328, ಬ್ರೆಜಿಲ್ ಬಂದರೆ 302, ಆಮೇಲೆ ಯು ಎಸ್ ಎ ಅಮೇರಿಕದಲ್ಲಿ 228 ಮರಗಳು ಸದ್ಯಕ್ಕೆ ಆ್ಯಸ್ ಪರ್ ಡಾಟಾ ಇದ್ದಾವೆ. ಸೊ ಇವೆಲ್ಲ ಕಂಪೇರ್ ಮಾಡಿದರೂ ನಮ್ಮ ಇಂಡಿಯಾ ಇಸ್ ವೆರಿ ವೆರಿ ಲೆಸ್, ಭಾಳ ಕಡಿಮೆ, ಜಸ್ಟ್ 28 ಇರೋದು. ಸೊ ಹಾಗಾಗಿ ನಾವು ಇನ್ನೂ ಹೆಚ್ಚು ಇದರಲ್ಲಿ ಮಹತ್ವವನ್ನು ಕೊಡಬೇಕಾಗುತ್ತೆ, ಮರಗಳನ್ನು ಬೆಳೆಸಬೇಕಾಗತ್ತೆ. ಇದು ಭಾಳ ಮುಖ್ಯವಾದ ಪಾತ್ರ ಇದೆ, ಮರಗಳನ್ನು ನೆನೆಸಿ ಅದರ ಒಂದು ಏನು ಸರ್ವೈವಲ್ ಫ್ಯಾಕ್ಟರ್ ಸಸ್ಟೈನಬಿಲಿಟಿ ನೋಡಬೇಕಾಗತ್ತೆ. ಇದು ಒಂದು ಮರಗಳ ಡಾಟಾ.
0: ಸರ್, ಈಗ ಹೆಚ್ಚು ಹೆಚ್ಚು ಮರಗಳನ್ನು ಬೆಳಿಬೇಕು ಅಂತ ತಾವು ತಿಳಿಸಿದ್ರಿ. ಇವಾಗ ಪರಿಸರ ಸ್ನೇಹಿ ವಾತಾವರಣವನ್ನು ನಿರ್ಮಿಸುವುದಕ್ಕಾಗಿ, ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಯುವುದಕ್ಕಾಗಿ ಸಾರ್ವಜನಿಕರು ಏನು ಮಾಡಬೇಕು ಅಂತ ತಾವು ತಿಳಿಸಿ?
1: ಬಹಳ ಮಹತ್ವ ಇದೆ ಮೇಡಮ್, ಇದು ಸಾರ್ವಜನಿಕ ಪಾತ್ರ ಅಂದರೆ ಭಾಳ ಮಹತ್ವ. ಬರೀ ಸರ್ಕಾರಿ ಯೋಜನೆಗಳನ್ನು ಏನು ಕಾರ್ಯಕ್ರಮ ಅಷ್ಟೇ ಅಲ್ಲ, ಅದು ಸಾರ್ವಜನಿಕರ ಸಹಭಾಗಿತ್ವ ಅಥವಾ ಎನ್ ಜಿ ಒ, ಆಮೇಲೆ ಈ ಸಿಟಿ ಒಳಗೆ RW ಅಂತೀವಿ ನಾವು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್, ಆ ಅಸೋಸಿಯೇಷನ್ಸ್ ಎಲ್ಲ ರಿಜಿಸ್ಟರ್ಡ್ ಇದ್ದಾವೆ, ಸ್ವಸಹಾಯ ಗುಂಪುಗಳು ಇರ್ತವೆ, ರಿಟೈರ್ಡ್ ಪರ್ಸನ್ಸ್ ಇರ್ತಾರೆ, ಎನ್ವೈರನ್ಮೆಂಟಲಿಸ್ಟ್ ಅಂದರೆ ಪರಿಸರವಾದಿಗಳು ಇರ್ತಾರೆ. ಸೊ ಇವರೆಲ್ಲರೂ ಸೇರಿ ಏನು ನೆಟ್ಟಂಥ ಗಡ ಈ ಮರ ಅದು ಹೆಮ್ಮರವಾಗಬೇಕಾದ್ರೆ ಅವರ ಸಹಕಾರ ಭಾಳ ಮುಖ್ಯ.
0: ಸರ್, ಈಗ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಂತೆ ಈ ಒಂದು ವಿಶ್ವ ಪರಿಸರದ ದಿನವನ್ನು ಆಚರಣೆ ಮಾಡಲಾಗುತ್ತೆ, ಈ ವರ್ಷದ ಘೋಷವಾಕ್ಯ ಏನು ಸರ್?
1: ನಾ ಅದಕ್ಕೆ ದೇಶ ನಮ್ಮದು ಸರ್ಕಾರದ ಆದೇಶ ಬಂದಂತೆ ಮಿಯಾವಾಕಿ ಅಂತಾರೆ, ಮಿಯಾವಾಕಿ ಅಂದರೆ ಕನಿಷ್ಠ 2-10 ಎಕರೆ ನಗರ ಪ್ರದೇಶದಲ್ಲಿ ಈ ವರ್ಷ ಮರಗಳನ್ನು ನೆಡುವ ಕಾರ್ಯಕ್ರಮ. ಸಿಟಿ ಲಿಮಿಟ್ ಒಳಗೆ, ಅದು ರೋಡ್ ಡಿವೈಡರ್ ಇರಲಿ, ಓಪನ್ ಜಾಗ ಇರಲಿ, ಅಥವಾ ಕಾರ್ಪೊರೇಷನ್ ಜಾಗ ಇರಲಿ, ಈ ಗಾರ್ಡನ್ ಇರಲಿ, ಮಿನಿಮಮ್ 1 ಎಕರೆ. ಅದಕ್ಕಾಗಿ ಅಂತ ಸರ್ಕಾರ ಅನುದಾನ ಬೇರೆ ಬರ್ತಾ ಇದೆ, ಆ ರೀತಿಯಿಂದ ನಾವು ಪ್ಲಾನ್ ಹಾಕೊಂಡಿದ್ದೀವಿ, ಅದನ್ನು ಮಾಡ್ತೀವಿ.
0: ಸರ್, ಈಗ ಪರಿಸರ ಸಂರಕ್ಷಣೆ ಅಂದರೆ ಬರೀ ಗಿಡ ನೆಡೋದಲ್ಲ ಅಂತ ಮಾತ್ರ ಅಲ್ಲ ಅಂತ ತಾವು ತಿಳಿಸ್ಕೊಟ್ರಿ, ಹಾಗೆಯೇ ತ್ಯಾಜ್ಯ ನಿರ್ವಹಣೆಯನ್ನು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಗರದಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯ ಆಗಿರ್ಬೋದು, ಇತರೆ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ, ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ವಿಲೇವರಿ ಮಾಡಲಾಗ್ತಾ ಇದೆ ಅಂತ?
1: ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಗೆ ಪ್ರತಿನಿತ್ಯ 250 ಟನ್ ಕಸ ಬರುತ್ತೆ ಪ್ರತಿನಿತ್ಯ. ಅದರಲ್ಲಿ 130 ಟನ್ ಹಸಿ ಕಸ, 80 ಟನ್ ಒಣ ಕಸ, ಉಳಿದು ಈಗ ಮಿಕ್ಸ್ ವೇಸ್ಟ್ ಅಂತೀವಿ ಆ ಥರ ಬರ್ತಾ ಇದೆ, 250 ಟನ್ಸ್ ಒಂದು ದಿವಸಕ್ಕೆ. ಸೊ ನಾವು ಅದನ್ನು ವೈಜ್ಞಾನಿಕವಾಗಿ ಮನೆಯಿಂದನೇ ಸೆಗ್ರಿಗೇಷನ್ ಮಾಡಿಸ್ತಾ ಇದ್ದೀವಿ. ಈಗ ಅದಾಗಿ ಹೆಚ್ಚು ಕಡಿಮೆ 80% ಸಪ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ ಜನರು ಬೆಳಗಾವಿ ಮಾಡೋಕೆ ಪಾಲಿಕೆ. ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಅಂದರೆ ನಾವೇ ಬೆಳಗಾವಿದವರು. ನಾವು ಅವ್ರಿಗೆ ಜನರಿಗೆ ನಮ್ಮ ಮಹಾನಗರ ಪಾಲಿಕೆಗೆ ಧನ್ಯವಾದ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಸೆಗ್ರಿಗೇಷನ್ ಮಾಡಿಕೊಟ್ರಂದ್ರೆ ನಮಗೆ ಅದು ಪ್ರೊಸೆಸಿಂಗ್ ಈಸಿ, ಮ್ಯಾನ್ ಪವರ್ ಉಳಿತೈತೆ, ಮತ್ತು ವ್ಯಾಲ್ಯೂ ಪ್ರಾಡಕ್ಟ್ ಅಂದರೆ ಗೋಲ್ಡ್ ಬ್ಲ್ಯಾಕ್ ಗೋಲ್ಡ್ ಅಂತೀವಲ್ಲ, ಗೊಬ್ಬರ, ಕುಕ್ಕಿಂಗ್ ಗ್ಯಾಸ್ ತಯಾರು ಮಾಡ್ತಾ ಇದ್ದೀವಿ, ಕರೆಂಟ್ ತಯಾರು ಮಾಡ್ತಾ ಇದ್ದೀವಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ, ಕಳೆದ 3-4 ವರ್ಷದಿಂದ. ಇನ್ನು ಸಣ್ಣ ಪ್ರಮಾಣ ಆಗ್ತಾ ಇದೆ, 5 ಟನ್ 1 ಟನ್ ಈ ಥರ. ಈಗ ನಮ್ಮ ಕುಕ್ಕಿಂಗ್ ಪರ್ಪಸ್ ಮೂರು ಪ್ಲಾಂಟ್ ಹಾಕಿದ್ದೀವಿ, 3 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ಒಂದು ಇಂದಿರಾ ಕ್ಯಾಂಟೀನು, ಡೈಲಿ 1/2 ಟನ್ ಹಸಿ ಕಸದಿಂದ 2 ಸಿಲಿಂಡರ್ ಗ್ಯಾಸ್ ತಯಾರಾಗುತ್ತೆ. ಸೊ ಅಲ್ಲಿ ಡೈರೆಕ್ಟ್ ಕುಕ್ಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಈ ಕಸ ಎಲ್ಲಿದ್ರೆ ಅದು ಸುತ್ತಮುತ್ತ ಮನೆಯಿಂದ ತಂದಂಥ ಕಸ, ಹಸಿ ಕಸ. ಎರಡನೇದು ಬಂದು ನಿರಾಶ್ರಿತ ಕೇಂದ್ರ ಅಂತ ಒಂದಿದೆ ಕಸಬಾಗ ಹತ್ರ. ಯಾರು ನಿರ್ಗತಿಕರಿದ್ದಾರೆ ನಮ್ಮ ನಗರದಲ್ಲಿ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಅಲ್ಲೆಲ್ಲ ಇರ್ತಾರೆ, ಅದಕ್ಕೆ ಆದಂಥ ಒಂದು ಟೀಮ್ ಇದೆ, ನಲ್ಮ ಪ್ರೊಜೆಕ್ಟ್ ಅಂತೀವಿ ನಾವು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು. ಆ ಟೀಮ್ ಹೋಗಿ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಅವ್ರಿಗೆ ಶೆಲ್ಟರ್ ಅಂದರೆ ಅವ್ರಿಗೆ ಬೆಡ್ಡು ಎಲ್ಲ ವಸತಿ ಇರುತ್ತೆ, ಬ್ರೇಕ್ಫಾಸ್ಟು 2 ಊಟ ಇರುತ್ತೆ, ಎಲ್ಲ ಫ್ರೀ. ಅಲ್ಲಿ ಅಡುಗೆ ಮಾಡತಕ್ಕಂಥ ಏನು ಗ್ಯಾಸ್ ಬೇಕಾಗತ್ತಲ್ಲ ಅದು ಸಹಿತ ಆ ಸುತ್ತಮುತ್ತ ಏರಿಯಾ ಮನೆಗಳಿಂದ ಕಸ ಕೊಟ್ಟಂಥ ಹಸಿ ಕಸದಿಂದ ಗ್ಯಾಸ್ ತಯಾರು, ಅಲ್ಲಿ ಡೈಲಿ 2 ಸಿಲಿಂಡರ್ ಗ್ಯಾಸ್ ತಯಾರಾಗ್ತದೆ. ಇನ್ನೊಂದು ಬಂದು ಚಂಪಾಬಾಯಿ ಸ್ಕೂಲ್ ಅಂತಿದೆ, ಆ ಚಂಪಾಬಾಯಿ ಸ್ಕೂಲಲ್ಲಿನೂ ಸಹಿತ ಒಂದು ಹೆಣ್ಮಕ್ಳು ಇರ್ತಕ್ಕಂಥ ಹಾಸ್ಟೆಲ್ಲು, ಡೈಲಿ ಅದೇ ಥರ 2 ಸಿಲಿಂಡರ್ ಗ್ಯಾಸ್ ತಯಾರಾಗ್ತದೆ. ಇದು ಕಳೆದ 3 ವರ್ಷದಿಂದ ಕೆಲಸ ನಡೀತಾ ಇರೋದು. ಇನ್ನು APMC ಐದು ಟನ್ ಹಸಿ ಕಸ ಅಲ್ಲಿ ಏನು ಆಕ್ಷನ್ ಆಗುತ್ತೆ ತರಕಾರಿ ಅಲ್ಲೇ ಬಿಟ್ಟು ಹೋಗ್ತಾರೆ, ಅದು ಮತ್ತು ಸುತ್ತಮುತ್ತಗಿಂತ ಏರಿಯಾ ಮನೆದಂತ ಅಂದು 5 ಟನ್ನಿಂದ ಕಸದಿಂದ 71 ಯುನಿಟ್ಸ್ ಪವರ್ ಜನರೇಟ್ ಆಗುತ್ತೆ ಪ್ರತಿ ದಿವಸ 71 ಯುನಿಟ್. ಅದನ್ನು ನಾವು ಅಲ್ಲೇ APMC ಸ್ಟ್ರೀಟ್ ಲೈಟು ಅಲ್ಲಿರ್ತಕ್ಕಂಥ ಮಂದಿಗೆ ಸ್ವಲ್ಪ ಕುಕ್ಕಿಂಗ್ಗೆ ಅದನ್ನು ಯೂಸ್ ಮಾಡ್ತಾ ಇದ್ದೆ, ಗ್ಯಾಸು ಮತ್ತು ಪವರು. ಸೊ ಈಗ ವಿನೂತನಗಳ ಪದ್ಧತಿಗಳು ಬೆಳಗಾವಿಯಲ್ಲಿ ಸಾಕಷ್ಟು ನಡೀತಾ ಇದೆ, ಇದೆಲ್ಲವೂ ಸಾರ್ವಜನಿಕರ ಸಹಕಾರ. ಬಟ್ ನಾನು ಅವರಿಂದಲ್ಲಿ ವಿನಂತಿ ಮಾಡ್ತೀನಿ, ಈಗ ಕೇವಲ 80% ಸೆಗ್ರಿಗೇಷನ್ ಆಗ್ತಾ ಇದೆ, 100% ಸೆಗ್ರಿಗೇಷನ್ ಅವರ ಅವಶ್ಯಕತೆ ನಮಗೆ ಭಾಳ ಐತ್ರಿ. ಯಾಕಂದರೆ ಮುಂದೆ ಈ ಸದ್ಯಕ್ಕೆ ಆನ್ಗೋಯಿಂಗ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದ್ದಾವೆ, ಸರ್ಕಾರದ ನಿರ್ದೇಶನಗಳಿದ್ದಾವೆ, ನಿಯಮಗಳಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಇದ್ದಾವೆ. ಈಗ ಸದ್ಯಕ್ಕೆ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ, 150 ಟನ್ ಹಸಿ ಕಸದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಅಂತೀವಿ ನಾವು. ಈಗ ನಮಗೇನು ಗ್ಯಾಸ್ ಪಂಪ್ ಇದಾವೆ ಈಗ ಸಿಟಿ ಒಳಗೆ, ಯಾರು ಎಲ್ ಪಿ ಜಿ ಈಗ ಎಲ್ಲ, ಯಾಕಂದರೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ, ತಮಗೆಲ್ಲರೂ ಗೊತ್ತಿದೆ ಈಗೇನೇ ಯುದ್ಧ ಆಗ್ತಾ ಇದ್ದರಿಂದ. ಹಾಗಾಗಿ ಹೆಚ್ಚಿನ ಇದಕ್ಕೆ ಸರ್ಕಾರದ ಮಹತ್ವ ಕೊಡೋದರಿಂದ ನಮ್ಮ ಬೆಳಗಾವಿ ಕೂಡ ಅದೇ ಒಂದು ಮಾದರಿಯಲ್ಲಿ 150 ಟನ್ನಿಂದು ಹಸಿ ಕಸದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಸೆಟ್ಅಪ್ ಮಾಡುವ ಯೋಜನೆ ಅನುಮೋದನೆ ಆಗಿದೆ, ಅತಿ ಶೀಘ್ರದಲ್ಲಿ ಇದು ಸ್ಟಾರ್ಟ್ ಆಗ್ತದೆ. ಇದರ ಜೊತೆಗೆ ಒಣಕಸ 80 ಟನ್ ಒಣಕಸ ಅಂದರೆ ಏನು, ಸಾರ್ವಜನಿಕರು ಯೂಸ್ ಮಾಡಿ ಬಿಸಾಕಿದಂಥ ಚಪ್ಪಲ್ಲು, ಹರಕು ಬಟ್ಟೆ, ತಲೆದಿಂಬು, ಬೆಡ್ಡು, ಆಮೇಲೆ ಪ್ಲಾಸ್ಟಿಕ್, ಇದೆಲ್ಲವನ್ನು ಒಳಗೊಂಡಂಥ ಒಣ ತ್ಯಾಜ್ಯ ಅಂತೀವಿ ನಾವು. ಡ್ರೈ ವೇಸ್ಟ್ 80 ಟನ್ ಬರ್ತವೆ ಒಂದು ದಿವಸಕ್ಕೆ ನಮ್ಮ ಡೈಲಿ, ಎಲ್ಲಿ ಹೋಗುತ್ತೆ, ಏನು ಮಾಡೋಕ್ಕೆ ಸಾಧ್ಯ? ಸೊ ಅದರಿಂದ ಸಹಿತ ನಾವು ಪ್ರತಿ ದಿವಸ ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟ್ರಿ, JK ಸಿಮೆಂಟ್ ಫ್ಯಾಕ್ಟ್ರಿ 2 ನಿಯರ್ಬೈ ಇದೆ ನಮ್ಮ ಬೆಳಗಾವಿಗೆ, ಅದು ನಿಯಮಾವಳಿ ಪ್ರಕಾರ ಅವರೇ ಬಂದು ತೊಗೊಂಡು ಹೋಗ್ತಾರೆ ಡೈಲಿ 80 ಟನ್. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ, RDF ಅಂತೀವಿ, ರೆಸಿಡ್ಯುವಲ್ ಫ್ಯೂಯಲ್, RDF ಮಟೀರಿಯಲ್. ಅವರು ಅದನ್ನು ಕೋಲ್ ಬದಲಾಗಿ ಇದನ್ನು ಯೂಸ್ ಮಾಡಿ ಸಿಮೆಂಟ್ ತಯಾರಕ್ಕೆ ಯೂಸ್ ಮಾಡ್ತಾರೆ, ಕೋಲ್ ಕಡಿಮೆ ಮಾಡೋದು. ಸೊ ಆ್ಯಸ್ ಪರ್ ರೂಲ್ ಇಂಡಿಯಾದಾಗಿ ಸದ್ಯಕ್ಕೆ 18% ರಿಪ್ಲೇಸ್ಮೆಂಟ್ ಆಲ್ಟರ್ನೇಟಿವ್ ಫ್ಯೂಯಲನ್ನು ಈ ಥರ ಬಳಕೆ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ನಮ್ಮ ಕರ್ನಾಟಕದ ಹೈಯೆಸ್ಟ್ ನಗರ RDF ಮಟೀರಿಯಲ್ ಅಂದರೆ ಒಣತ್ಯಾಜ್ಯ ಕೋಲ್ ಬದಲಿಗೆ ಉಪಯೋಗ ಮಾಡೋದಂದರೆ ಬೆಳಗಾವಿ ಒಂದೇ. ವರ್ಷಕ್ಕೆ 10,500 ಟನ್ ಎರಡು ಸಿಮೆಂಟ್ ಫ್ಯಾಕ್ಟ್ರಿ ಅವರು ಇಲ್ಲಿಂದ ಅವರೇ ವೆಹಿಕಲ್ ತಂದು ಅವರೇ ಹೋಗಿ ಕೋಲ್ ಬದಲಿ ಇದನ್ನು ಬಳಕೆ ಮಾಡ್ತಾರೆ ಸಿಮೆಂಟ್ ತಯಾರಾಗ. ಇದು ಒಳ್ಳೆ ಬೆಳವಣಿಗೆ, ಇದನ್ನು ದಾಟಿ ನಾವು ಮುಂದೆ ಈಗ ಹೋಗ್ತಾ ಇದ್ದೀವಿ. ವೇಸ್ಟ್ ಟು ಎನರ್ಜಿ ಅಂತ ಈಗ ಅಷ್ಟು ದೂರ ಕಳಿಸೋ ಬದಲಿ ಇಲ್ಲೇ ಸಿಟಿ ನಿಯರ್ ಬೈ ಕೆಲವೊಂದು ಜನ ಭಾಳ ಮುಂದೆ ಬಂದಿದ್ದಾರೆ, ಒಳ್ಳೆ ಟೆಕ್ನಾಲಜಿ ಇದೆ, ಪವರನ್ನು ಜನರೇಟ್ ಮಾಡ್ತಾರೆ. ಈಗ ಜಸ್ಟ್ ಇನ್ನೂ ಸ್ಟಾರ್ಟ್ ಆಗಬೇಕು, ಬಟ್ ಪ್ರಾಬಲಿ ಇನ್ನೊಂದು 6 ತಿಂಗಳಲ್ಲಿ ಅದು ಪ್ರಾರಂಭ ಆಗ್ತದೆ.
0: ಕಸದಿಂದ ರಸ ನಮ್ಮ ನಗರದಲ್ಲಿ ಬಹಳಷ್ಟು ಒಂದು ಪರಿಣಾಮಕಾರಿಯಾದಂತಹ ತ್ಯಾಜ್ಯದ ಬಳಕೆ ಆಗ್ತಾ ಇದೆ ಅಂತ ತಿಳಿಸ್ಕೊಳ್ಳಿ.
1: ಹೌದು ಸರ್, ಹೌದು. ಈಗ ಇನ್ನೊಂದು ಸಣ್ಣ ಪುಟ್ಟ ಹೇಳ್ಬೇಕಂದ್ರೆ ನಿಮ್ಗೆ, ನಮ್ಮ ನಿಕಾರ್ ಕಾಲೋನಿ ಇದೆ ದಕ್ಷಿಣ ಬೆಳಗಾವಿಯಲ್ಲಿ, ಅಲ್ಲಿ ಕೈಮಗ್ಗಗಳು ಭಾಳ, ಪ್ರತಿನಿತ್ಯ ಕೈಮಗ್ಗದಿಂದ ಬರ್ತಕ್ಕಂಥ ಜವಳಿ ತ್ಯಾಜ್ಯ ಟೆಕ್ಸ್ಟೈಲ್ ವೇಸ್ಟ್ ಅಂತೀವಿ ನಾವು, 300-500 kg ಬರುತ್ತೆ. ಅವರು ಅದನ್ನೇನು ಮಾಡೋಕ್ಕೆ ಬರೋಂಗಿಲ್ಲ, ಅಲ್ಲೆಲ್ಲೋ ಗಟ್ರದಲ್ಲಿ ಅಥವಾ ಎಲ್ಲೆಲ್ಲೋ ಕಾಸ್ಬಾಗ್ ರೋಡಲ್ಲಿ, ಓಲ್ಡ್ ಪಿಬಿ ರೋಡಲ್ಲಿ ಹಾಕ್ತಾಯಿದ್ರು. ಅದು ಗಂಟೆ ಮೂಟೆ ಕಟ್ಟಿದ್ರೆ ನಮ್ಮ ಡೋರ್ ಟು ಡೋರ್ ಏನು ವೆಹಿಕಲ್ ಹೋಗ್ತಾರೋ ಅವರು ತೊಗೋತಾ ಇರಲಿಲ್ಲ. ಸೊ ಅದನ್ನೇನು ಮಾಡಿದ್ವಿ ನಾವು, ಒಂದ್ಸರಿ ನಮ್ಮ ಪೂಜ್ಯ ಮಾಜಿ ಮಹಾಪೌರ್ ಮಂಗೇಶ್ ಪವಾರ್ ಸರ್ ಅಂತ ಇದ್ರು ಲಾಸ್ಟ್ ಇಯರ್, ಅವರ ಒಂದು ಐಡಿಯಾ ವಿಚಾರವನ್ನು ಹೇಳಿದರು. ಈ ಸದ್ಯಕ್ಕೆ ಅದು ಎವ್ರಿ ಡೇ 100-150 ಪಿಲ್ಲೋಗಳು ತಯಾರಾಗ್ತದೆ, ತಲೆದಿಂಬು, ಜವಳಿ ತ್ಯಾಜ್ಯನ ತರೋದು, ಬಟ್ಟೆ ತೊಗೋದು. ಈಗ ಅಲ್ಲಿ ಒಂದು 2 SHG ಗ್ರೂಪ್ಗಳು ಕೆಲಸ ಮಾಡ್ತಾ ಇದ್ದಾವೆ, ಅದಕ್ಕೊಂದು ಸ್ವಲ್ಪ ಸ್ಯಾನಿಟೈಸರ್ ಮಾಡಿ ಜಸ್ಟ್ ಹೊಲಿಗೆ ಯಂತ್ರ ಇಟ್ಟು ಪಿಲ್ಲೋಗಳನ್ನು ತಯಾರು ಮಾಡ್ತಾ ಇದ್ದಾರೆ. 138 ರೂಪೀಸ್ ಒಂದು ಪಿಲ್ಲೋ ಮಾರ್ತಾ ಇದ್ದಾರೆ. ಸೊ ಈ ಥರ ಸಣ್ಣ ಸಣ್ಣ ಪುಟ್ಟಗಳ ಸಹಿತ ಮರುಬಳಕೆ ಆಗ್ತಾ ಇದೆ. ಯಾರು ಅಂಗಡಿಕಾರರು ಮಾರ್ತಾರಲ್ಲ, ಪಿಲ್ಲೋ ಮಾರಾಟ ಅಂಗಡಿಕಾರರು ಸ್ವತಃ ಅಲ್ಲಿ ಬಂದು ಪರ್ಚೇಸ್ ಮಾಡಿ ಪಬ್ಲಿಕ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಥರದಂಥ ಹೊಸ ಹೊಸ ಪದ್ಧತಿಗಳು ಬೆಳಗಾವಿಯಲ್ಲಿ ನಡೀತಾ ಇದ್ದಾವೆ. ಜೊತೆಗೆ ನಮ್ಮಲ್ಲಿ 12,000 ತೆಂಗಿನ ಮರಗಳು ಇದಾವೆ ಸಿಟಿಯಲ್ಲಿ, 12,000 ತೆಂಗಿನ ಮರಗಳು. ಇದು ಸಹಿತ ಪೂಜ್ಯ ಮಾಜಿ ಮಹಾಪೌರ್ ಮಂಗೇಶ್ ಪವಾರ್ ಅವ್ರದೊಂದು ಐಡಿಯಾ. ಈ ತೆಂಗಿನ ಮರಗಳು ಏನಾಗ್ತಿದ್ವು, ಒಣಕೋಣ ಅಲ್ಲೇ ಬೆಳೀತಿದ್ವು, ಗಟ್ರ ಮೇಲೆ ಬೀಳ್ತಿತ್ತು, ರಸ್ತೆ ಮೇಲೆ ಬೀಳ್ತಿತ್ತು. ಆ ಬಿದ್ದಂಥ ತೆಂಗಿನ ಮರ ನಮ್ಮ ಸ್ಟಾಪು ಎತ್ತ ಇರಲಿಲ್ಲ, ಅಲ್ಲೇ ಬಿದ್ದುಬಿಡೋದು. ಸೊ ಇದೊಂಥರ ಸಿಟಿ ಅನ್ಹೈಜಿನಿಕ್, ಅದರಿಂದ ಪೊಲ್ಯೂಷನ್ ಆಗ್ತಿತ್ತು, ಗಟ್ರ ಬ್ಲಾಕೇಜ್ ಆಗ್ತಿತ್ತು, ಸೊಳ್ಳೆ ಕ್ರಿಯೇಟ್ ಆಗ್ತಿದ್ದು, ಜನರಿಗೆ ಆಜುಬಾಜು ಮನೆಯವರಿಗೆ ಹೆಲ್ತ್ ಹಾಳಾಗಿ ಹೋಗ್ತಿತ್ತು. ಅದಕ್ಕೊಂದು ಐಡಿಯಾ ಮಾಡಿಬಿಟ್ಟು ತೆಂಗಿನ ಮರ ಎತ್ತಕ್ಕೆ ಒಂದು ವೆಹಿಕಲ್ ನಾವು ಡೆಪೋರ್ಟ್ ಮಾಡಿದ್ವಿ, ಲೇಬರ್ ಸಮೇತ. ಅದೇ ಕಾಸ್ಬಾಗ್ ಏರಿಯಾದಾಗ ತರ್ತಾರೆ, ಅಲ್ಲಿ ನಿರಾಸಿತಕ್ಕೆಂದಿರಲ್ಲಿ ಏನಿರ್ತಾರ, ಸ್ವಲ್ಪ ಶಕ್ತಿ ಇರ್ತಕ್ಕಂಥ ಹುಡುಗರು ಆ ಒಂದು ತೆಂಗಿನ ಪೊರಕೆಯಿಂದ, ಇದು ತೆಂಗಿನ ಗರಿಯಿಂದ ತೆಂಗಿನ ಪೊರಕೆ ಮಾಡಕತ್ತಾರ ಅವ್ರು. ನಮ್ಮ ಪೌರ ಕಾರ್ಮಿಕರು ಏನು ಕಸ ಹೊಡಿತಾರಲ್ಲ, ಸೇಮ್ ಅವ್ನು ಪೊರಕೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಸೊ ಈ ಸಣ್ಣ ಪುಟ್ಟಗಳನ್ನು ಬೆಳವಣಿಗೆಗಳು, ವಿನೂತನ ಪದ್ಧತಿಗಳು ಬೆಳಗಾವಿಯಲ್ಲಿ ನಡೀತಾ ಇದೆ. ರಾಜ್ಯ ಮಟ್ಟದಲ್ಲಿ ಇದು ಎಲ್ಲ ಈಗಾಗಲೇ ನಾವು ಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಸರ್ಕಾರ ಮಟ್ಟದಲ್ಲಿ ಪ್ರಶಂಸನೀಯ ಸಹಿತ ಆಗಿದೆ. ಇದರ ಜೊತೆಗೂ ಸಣ್ಣಪುಟ್ಟ ವಿನೂತನ ಪದ್ಧತಿಗಳು ನಡೀತಾ ಇದ್ದಾವೆ. ಮಹಾನಗರಪಾಲಿಕೆ.
0: ನಮ್ಮ ನಗರದಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಈ ಒಂದು ತ್ಯಾಜ್ಯದ ಬಳಕೆ ಆಗ್ತಾ ಇದೆ ಅನ್ನೋದನ್ನ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಸರ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 3777.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹನುಮಂತ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ, ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ಇನ್ನು ಹೆಚ್ಚಾಗ್ತಾ ಇರುವಂತಹ ವಾಹನಗಳ ಸಂಖ್ಯೆಯಿಂದ ನಗರದ ಒಂದು ಗಾಳಿಯ ಒಂದು ಗುಣಮಟ್ಟದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ಅಂತ?
2: ಬಹಳ ಪರಿಣಾಮ ಅನ್ನೋಂಗಿಲ್ಲರಿ, ವಿಪರೀತ ಪರಿಣಾಮ ಆಗ್ತಾ ಇದೆ ಡೇ ಟು ಡೇ. ಕಂಪೇರಿಟಿವ್ಲಿ ಏನೋ ಬೆಂಗಳೂರಂತೂ ತಮಗೆಲ್ಲರಿಗೂ ಗೊತ್ತಿದೆ, ಇನ್ನು ನಮ್ಮ ಬೆಳಗಾವ್ ಭಾಳ ಬೆಸ್ಟು. ಯಾಕಂದ್ರೆ ಇಲ್ಲಿ ಮರಗಳು ಹೆಚ್ಚಿದ್ದಾವೆ, ಹೈಯೆಸ್ಟ್ ಮರಗಳು ಗಾರ್ಡನ್ಗಳು ಇರಿದ್ರೆ ಮೈಸೂರು ಬಿಟ್ಟರೆ ಬೆಳಗಾವ್ ಕರ್ನಾಟಕದಲ್ಲಿ. ಬೇರೆ ಸಿಟಿ ಕಂಪೇರ್ ಮಾಡಿ ಬೆಳಗಾವ್ ಭಾಳ ಉತ್ತಮ ವಾತಾವರಣ ಹೊಂದಿದೆ. ಆದಾಗ್ಯೂ ಡೇ ಬೈ ಡೇ ಎವ್ರಿ ಡೇ ಎವ್ರಿ ಇಯರ್ ಎಷ್ಟು ವಾಹನಗಳನ್ನು ಪರ್ಚೇಸ್ ಆಗ್ತಾ ಇದೆ ಅಂಕಿ ಸಂಖ್ಯೆ ನೋಡಿದರೆ ಮುಂದಿನ ದಿವಸ ಭಾಳ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಇಂಧನ ಕೊರತೆ ಭಾಳ ಆಗ್ತಾ ಇದೆ, ಡಿಸೇಲ್ ಆಗಲಿ ಪೆಟ್ರೋಲ್ ಆಗಲಿ. ಸೊ ನೆಕ್ಸ್ಟ್ ಫ್ಯೂಚರ್ ಈಸ್ ಇ ವಿ ವೆಹಿಕಲ್ ಅಂತ ನಾವು ಚಾರ್ಜ್ ಈ ಚಾರ್ಜಿಂಗ್ ವೆಹಿಕಲ್ಗಳು. ಸೊ ಅವನ್ನೆಲ್ಲ ಬಳಕೆ ಮಾಡಿದರೆ ಅಥವಾ ಸ್ಕೂಟಿ ಆಗಲಿ ಕಾರ್ ಆಗಲಿ ಬಳಕೆ ಮಾಡಿದರೆ ನಾವು ಎಷ್ಟೋ ನಾವು ಪರಿಸರಕ್ಕೆ ನಾವು ಪೂರಕವಾಗ್ತೀವಿ. ಅದಲ್ಲದೆ ನಾವು ಮಹಾನಗರ ಪಾಲಿಕೆಯು ಸಹಿತ ಪ್ರತಿ ವರ್ಷ ಈಗ ಅಂಗವಿಕಲರಿಗೆ ಸಹಿತ ವಾಹನಗಳನ್ನು ಕೊಡುವ ಒಂದು ಪದ್ಧತಿ ಇದೆ. ಟೂ ವೀಲರ್, ತ್ರೀ ವೀಲರ್, ಅಂಗವೈಕಲ್ ಅವೆಲ್ಲ ನಾವು ಇ ವಿ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿ ಕೊಡುವ ಪದ್ಧತಿ ಕಳೆದ 3 ವರ್ಷದಿಂದ ನಡೀತಾ ಇದೆ. ಜೊತೆಗೆ ಕಸದ ಗಾಡಿ ಸಹಿತ ಇ ವಿ ವೆಹಿಕಲ್, ಸ್ಮಾಲ್ ಸ್ಮಾಲ್ ಇ ವಿ ವೆಹಿಕಲ್ಗಳು ನಮ್ಮಲ್ಲಿ ಇದಾವೆ, ಇನ್ನೂ ಫ್ಯೂಚರಲ್ಲಿ ಪರ್ಚೇಸ್ ಮಾಡ್ತಾ ಇದೆ. ಸೊ ಈ ಇಂಧನ ಬಳಸ್ತಕ್ಕಂಥ ವಾಹನಗಳನ್ನು ರಿಪ್ಲೇಸ್ ಮಾಡೋ ಸಲುವಾಗಿ ಇ ವಿ ವೆಹಿಕಲ್ ಪ್ರಮೋಟ್ ಮಾಡೋದು ಬಹಳ.
1: ಸರ್, ಈಗ ತಾವು ಹಸಿ ಕಸದ ಹಾಗೇನೆ ಒಣ ಕಸದ ವಿಲೇವಾರಿ ಅದರ ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ನಗರಗಳಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ತ್ಯಾಜ್ಯ, ಇ ತ್ಯಾಜ್ಯ ಅಂತ ಬರುತ್ತಲ್ಲ, ಅದನ್ನ ಅದರ ವಿಲೇವಾರಿಯನ್ನ ಮಾಡಲಿಕ್ಕೆ ಯಾವ ಒಂದು ವಿಧಾನವನ್ನು ಅನುಸರಿಸಬೇಕು ಅಂತ ತಾವು ಹೇಳ್ತೀರಾ?
2: ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2016 ಏನು ಬಂತು ಇಲ್ಲಿವರೆಗೂ ಅದು ಕೇವಲ 3 ವಿಧದಲ್ಲಿ ನಾವು ಸಗ್ರಿಗೇಷನ್ ಮಾಡಿ ತೋತಾ ಇದ್ದೀವಿ, ವೆಟ್ಟು, ಡ್ರೈ ಮತ್ತು ಹಜಾರ್ಡಸ್ ಅಂತ. ಬಟ್ ಇತ್ತಿತ್ತಲಾಗೆ ಮೊನ್ನೆ 1 ಏಪ್ರಿಲ್ ಹೊಸ ನಿಯಮ, ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶದಂತೆ ಹೊಸ ನಿಯಮ ಬಂತು. ಅದೇ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2026 ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ನಾವು ಈಗ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇನ್ನು ಸಗ್ರಿಗೇಷನ್ 3 ಅಲ್ಲ 4 ಇಟ್ಸ್ ಅ ಮ್ಯಾಂಡೇಟರಿ. ಒಂದು ವೆಟ್ ವೇಸ್ಟ್ ಅಂದರೆ ಹಸಿ ಕಸ, ಒಣ ಕಸ. 3ನೇದು ಸ್ಯಾನಿಟರಿ ವೇಸ್ಟ್ ಅಂತೀವಿ. 4ನೇದು ವಿಶೇಷ ತ್ಯಾಜ್ಯ. ವಿಶೇಷ ತ್ಯಾಜ್ಯದಲ್ಲಿ ಇ ವೇಸ್ಟ್ ಮೇನ್ ಇರುತ್ತೆ. ಇ ವೇಸ್ಟ್ ಅಥವಾ ಜನ ಮನೆಗೆ ಪೇಂಟ್ ಮಾಡಿರ್ತಾರೆ ಆ ಡಬ್ಬ, ಅಥವಾ ತಮ್ಮ ಗಾರ್ಡನ್ಗೆ ಏನೋ ಪೆಸ್ಟಿಸೈಡ್ ಯೂಸ್ ಮಾಡಿರ್ತಾರೆ, ದ್ಯಾಟ್ ಈಸ್ ಹಜಾರ್ಡಸ್. ದಿಸ್ ಇಸ್ ಇದೇನದು ವಿಶೇಷ ತ್ಯಾಜ್ಯ. ಇದು 4ನೇ ಕೆಟಗರಿ, ಇದು ಮ್ಯಾಂಡೇಟರಿ, ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ನಾವು ಈಗ ಜಸ್ಟ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಹಂತ ಹಂತವಾಗಿ. ಇದನ್ನು ಮ್ಯಾಂಡೇಟರಿ ಮಾಡಿ ಸೆಗ್ರಿಗೇಷನ್ ಮಾಡೋದ್ರಿಂದ ನಮಗದು ಮರುಬಳಕೆಗೆ ಈಸಿ. ಇದು ಮಿಕ್ಸ್ ಮಾಡಿ ಬಂತಂದರೆ ನಮ್ಮ ಲೇಬರ್ ಎಲ್ಲ ಮಿಕ್ಸ್ ಸಪ್ರೇಟ್ ಮಾಡಿ ಗೊಬ್ಬರ ತಯಾರು ಮಾಡಿರಿ, ಡ್ರೈ ವೇಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸು, ಈ ಥರ ಆಗ್ತಾ ಇತ್ತು. ಇದು ಚೇಂಜ್ ಮಾಡಿ 4 ವಿಧದಲ್ಲಿ ನಾವು ಸೆಗ್ರಿಗೇಷನ್ ಮಾಡಕ್ಕೆ ಪ್ರಾರಂಭ ಮಾಡ್ತೀವಿ.
1: ಸರಿ, ಇವಾಗ ಹವಾಮಾನ ಬದಲಾವಣೆ ಮತ್ತು ಈ ಒಂದು ಪರಿಸರ ಸಂರಕ್ಷಣೆ ಇವೆರಡರ ನಡುವೆ ಇರುವಂತಹ ಸಂಬಂಧ ಏನು ಅಂತ?
2: ಪರಿಸರ ಸಂರಕ್ಷಣೆಗಂತ ಒಂದು ಏನೇ ತಮಗೆ ಈ ಮೊದಲು ಹೇಳಿದ್ನಿ, ಆಕ್ಟ್ ಬಂತು 1986, ಪರಿಸರ ಸಂರಕ್ಷಣೆ ಕಾಯ್ದೆ 1986 ಮೂಲದು. ಆ 1986 ನಿಯಮದಿಂದ ಇವೆಲ್ಲ ನಮ್ಮ ಎಸ್ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2016 2026 ಬಂತು. ಅದ್ರ ಜೊತೆಗೇನೆ ಈಗ ನಮಗೇನು ಇಂಪ್ಯಾಕ್ಟ್ ಆಗ್ತದೆ ಅಂದರೆ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ನೀರು, ಇದು ಯಾವುದೊಂದು ಸರ್ಫೇಸ್ ವಾಟರ್ ಅಂತ ಬರ್ತೀವಿ, ನದಿ ಮೂಲಗಳಾಗಲಿ ಇನ್ನಿತರ ಭಾಳ ದುಷ್ಪರಿಣಾಮ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಪರಿಸರ ಅಂತಂದರೆ ಬರೀ ಗಿಡ ನೋಡಿದ್ರೆ ಪರಿಸರ ಅನ್ಸ್ಕೊಂಡು ಬರೀ ಗಿಡ ನೋಡೋದ್ರಿಂದಲ್ಲ, ನಮ್ಮ ಸಾರ್ವಜನಿಕ ಭಾಗ್ಯತ್ವನು ಭಾಳ ಅದ. ತ್ಯಾಜ್ಯ ನಿರ್ವಹಣೆ, ತ್ಯಾಜ್ಯ ವಿಲೇವಾರಿದೊಳಗೂ ಸಹಿತ ಪಬ್ಲಿಕ್ದು ಕೋಆಪರೇಷನ್ ಭಾಳ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಸರ್ಕಾರ. ಆದಾಗ್ಯೂ ಸಹಿತ ಇವತ್ತಿಗೂ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ ಅಲ್ಲೆಲ್ಲೆಲ್ಲೆ. ಎಷ್ಟಂತ ರೈಡ್ ಮಾಡೋದು ನಾವು? ಇಲ್ಲಿವರೆಗೂ ಕೇವಲ 2 ವರ್ಷದಲ್ಲಿ ಮಹಾನಗರ ಪಾಲಿಕೆ ನಮ್ಮ ವಿವಿಧ ತಂಡಗಳ ಮೂಲಕ 6 ಲಕ್ಷ ಫೈನ್ ಕಲೆಕ್ಟ್ ಮಾಡಿ ದಂಡ ಹಾಕಿ ಯಾರು

0: ಬಟ್ ಅದಾಗಿ ನಮ್ಮ ಸ್ಕೂಲು ಕಾಲೇಜು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಅವೇರ್ನೆಸ್ ಕೊಡೋ ಕಾರ್ಯಕ್ರಮ ನಡೀತಾನೆ ಇದೆ. ಈ ಗಣಿತ ವಸ್ತು ವಿಲೇವಾರಿ ಆಗಲಿ ಅಥವಾ ಪ್ಲಾಸ್ಟಿಕ್ ಬಳಕೆ ಆಗಲಿ ಮಾಡ್ತಾ ಇದ್ವಿ, ಬಟ್ ಇನ್ನಷ್ಟು ಹೆಚ್ಚು ಪರಿಣಾಮ ಮಾಡ್ಬೇಕಾದ್ರೆ ಇನ್ನೂ ಹೆಚ್ಚು ಹೆಚ್ಚು ಅವೇರ್ನೆಸ್ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನಗರದಲ್ಲಿ 7 LED ಸ್ಕ್ರೀನ್ ಹಾಕಿವಿ, ಅಲ್ಲೂ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಪ್ಯಾಂಪ್ಲೆಟ್ಸ್ ಪೇಪರ್ ಎಲ್ಲ ಆಗ್ತದೆ, ಬಟ್ ಇನ್ನೂ ಪರಿಣಾಮಕಾರಿ ಆಗಬೇಕಾಗಿ.
1: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ಮಧುರ ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ಇನ್ನು ನಗರವಾಸಿಗಳು ತಮ್ಮ ಒಂದು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವ್ಯಾವು ಅಂತ?
2: ನಾವು ಕಂಡಂತೆ ಬೆಳಗಾವಿ ಮಹಾನಗರ ಪಾಲಿಕೆ ಪ್ರಪ್ರಥಮವಾಗಿ ನಾವು ಲಾಸ್ಟ್ ಇಯರು ರೋಡ್ ಡಿವೈಡ್ರಿಗೆ ಏನು ವಾಟರ್ ಬಾಟ್ಲ್ ಯೂಸ್ ಮಾಡಿ ಬಿಸಾಕಿರ್ತಾರೆ, 1 ಲೀಟರ್ 2 ಲೀಟರ್ ಕಲೆಕ್ಟ್ ಮಾಡಿ ವಾಟರ್ ಬಾಟಲ್ ಡ್ರಿಪ್ ಮೆಥಡ್ ಅಂತ ಎಲ್ಲ ಒಂದೊಂದು ರೋಡ್ ಡಿವೈಡ್ರ್ ಗಿಡಕ್ಕೆ ಹಾಕಿದ್ದೀವಿ. ತಾವು ನೋಡಿರ್ಬೇಕು ಎಲ್ಲ ಕಡೆ, ಇವತ್ತು ಒಂದೂ ಬಾಟ್ಲ್ ಇಲ್ಲವು. ಇಷ್ಟು ಸಹಕಾರ ನಡೆದ್ರೆ ಸಾಕು ನಮಗೆ, ಅದನ್ನು ಯಾರೋ ಬರ್ತಾರೆ ಬಾಟ್ಲ್ ಕಿತ್ತೋಗಿರ್ತಾರೆ, ಏನೇನೋ ಆಗ್ತಾಯಿದೆ. ಆಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ನಾವು ಅದನ್ನು ಡ್ರಿಪ್ ಮಾಡಿಬಿಟ್ಟಿದ್ವಿ. ಸೊ ಆ ಥರ ಒಂದೇ ಅಂತಲ್ಲ, ಇನ್ನು ಹೆಚ್ಚು ಹೆಚ್ಚು ಗಿಡ ನೆಡಬೇಕಾದರೂ ಸಾರ್ವಜನಿಕಗಳು ಕೋಆಪರೇಷನ್ ಮಾಡಲೇಬೇಕು. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ನಮ್ಮ ವರ್ಲ್ಡಲ್ಲಿಗೆ ಅಗದಿ ಲೀಸ್ಟ್ ಟ್ರೀ ಇರುವಂಥ ಕಂಟ್ರಿಗಳು ಹೇಳ್ತೀನಿ, ಯಾವ ಮರುಭೂಮಿ ಜಾಸ್ತಿ ಇರುತ್ತೆ ಅವು ಲೀಸ್ಟೇ ಮರಗಳ. ಕತಾರದಲ್ಲಿ ವರ್ಲ್ಡ್ದಾಗ ಭಾಳ ಅಂದರೆ ಲೀಸ್ಟ್ ಇರತಕ್ಕಂಥ ಮರಗಳಿರ್ತಕ್ಕಂಥ ದೇಶ ಕತಾರ್. ಕೇವಲ 3-4 ಗಿಡಗಳ ಒಬ್ಬ ಮನುಷ್ಯನಿಗಿದ್ದಾವೆ. ಸೊ ಹಾಗಾಗಿ ಅಲ್ಲಿ ಎಷ್ಟೊಂದು ತಾಪಮಾನ ಇರ್ಬೋದು, ವೇರಿಯೇಷನ್ ಆಗ್ತಾ ಇದೆ. ನಮ್ಮ ಬೆಳಗಾವದಲ್ಲಿ ನಾವು ನನಗೆ ಗೊತ್ತಿಲ್ಲ, ಬಟ್ ಹಲವರು ಹೇಳ್ತಾ ಇದ್ದಾರೆ ಇಲ್ಲಿ ಲೋಕಲ್ ಸಿಟಿಜನ್ಸು, ಹಿಂದೆ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಸಹಿತ ಹಾಕ್ತಿರ್ಲಿಲ್ಲಂತೆ, ಬಟ್ ಇವಾಗ ಪ್ರೆಸೆಂಟ್ ಡೇ ಬೆಳಗಾವದಲ್ಲಿ ಫ್ಯಾನ್ ಹೋಗ್ಲಿ AC ಕಂಪಲ್ಸರಿ ಅಂತ ಆಗ್ತಾ ಇದೆ. ಆ ಥರ ಒಂದು ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ ಅಂತ ಅನ್ನುವ ಮಾತುಗಳು ನಾವು ಕೇಳ್ಬಿಟ್ಟಿದ್ದೀನಿ. ಬಟ್ ಹಾಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕು, ನೆಟ್ಟ ಗಿಡಗಳು ಸಂರಕ್ಷಣೆ ಆಗಬೇಕು, ಮರವಾಗಿ ಬೆಳಿಬೇಕು, ಆಕ್ಸಿಜನ್ ಕೊಡಬೇಕು, ಜನರು ಬದುಕಬೇಕು.
1: ಸರ್, ಇನ್ನು ನಮ್ಮ ನಗರದಲ್ಲಿ ನಮ್ಮ ಮುಂದಿನ ತಲೆಮಾರಿಗಾಗಿ ನಾವು ಯಾವ ರೀತಿಯ ಒಂದು ಪರಿಸರದ ಪರಂಪರೆಯನ್ನು ಬಿಟ್ಟು ಹೋಗಬೇಕು ಅಂತ ತಾವು ತಿಳಿಸ್ತೀರಾ ಮುಂದಿನ ಪೀಳಿಗೆಗಾಗಿ?
2: ನಮ್ಮ ಭಾರತ ದೇಶ ಹೈಯೆಸ್ಟ್ ಜನಸಂಖ್ಯೆ ಉಳ್ಳ ದೇಶ, ನಗರ ಪ್ರದೇಶಗಳು ಬೆಳೀತಾನೆ ಇದೆ, ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಪರ್ ಕ್ಯಾಪಿಟಾ ಅಂತ ನಾವು ಹೆಚ್ಚಾಗ್ತಾ ಇದೆ. ಸೊ ನಾವು ಮುಂದಿನ ಪೀಳಿಗೆ ಭಾಳ ಚೆನ್ನಾಗಿ ಉಸಿರಾಟದೊಂದಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಹೆಚ್ಚೆಚ್ಚು ಮರಗಳನ್ನು ಬೆಳೀಬೇಕು. ಕಾಲಕಾಲಕ್ಕೆ ಬರ್ತಕ್ಕಂಥ ನಿಯಮಾವಳಿಗಳಾಗಲಿ, ಯಾವುದೇ ಒಂದು ತ್ಯಾಜ್ಯ ನಿರ್ವಹಣೆ ಆಗಲಿ ಅಥವಾ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ, ಇನ್ನೂ ಒಂದು ಭಾಗ UGDಗಳು. ಈಗ ತಮ್ಮೆಲ್ಲರೂ ಏನೋ ಟಾಯ್ಲೆಟ್ಗಳನ್ನು ಯೂಸ್ ಮಾಡ್ತೀರಿ, ಮನೆಯಲ್ಲಿ ಬಟ್ಟೆ ಒಗಿತೀರಿ, ಆ ತ್ಯಾಜ್ಯ ನೀರು ಎಲ್ಲಿ ಹೋಗಬೇಕು? ಆಸ್ ಪರ್ ನಮ್ಮದೇನು ಒಳಚರಂಡಿ ಇರ್ತದೆ ಸಿಸ್ಟಮ್, ಆ ಸಿಸ್ಟಮಲ್ಲಿ ಹೋಗಿ ಒಂದು ಸೈಂಟಿಫಿಕ್ ಆಗಿ ಟ್ರೀಟ್ ಆಗಿ ಡಿಸ್ಪೋಸ್ ಆದರೆ ಒಂದು ನಾವು ಪರಿಸರವನ್ನು ಒಳ್ಳೆ ಪರಿಸರವನ್ನು ನಾವು ಕಾಪಾಡ್ಕೋಬೇಕು, ಮುಂದಿನ ಫ್ಯೂಚರಲ್ಲಿ ಅದು ಹೆಲ್ಪ್ ಆಗ್ತದೆ ಅಂತ.
1: ಸರ್, ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಹಾನಗರ ಪಾಲಿಕೆಯಿಂದ ಯಾವುದಾದ್ರೂ ಜಾಗೃತಿ ಕಾರ್ಯಕ್ರಮವನ್ನೇನಾದರೂ ಹಮ್ಮಿಕೊಂಡಿದ್ದೀರಾ ಸರ್?
2: ಈಗ ನಾವು 5ನೇ ತಾರೀಕಿನ ದಿವಸ ಅಂದರೆ ಪರಿಸರ ದಿನಾಚರಣೆ ದಿವಸ 2 ಎಕರೆಯಲ್ಲಿ ಸಂಪೂರ್ಣ ಗಿಡ ನೆಡುವ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಜೊತೆಗೆ ಈಗ ರೆಡ್ ಕ್ರಾಸ್ ಅಂತ ಆಗಲಿ, ಇನ್ನಿತರೆ ಬೇರೆ ಬೇರೆ ಒಂದು ಸರ್ವಿಸ್ ಮ್ಯಾಟರ್ ಇರತಕ್ಕಂಥ ಸಂಸ್ಥೆಗಳು ಸಹಿತ ಅಲ್ಲಲ್ಲೇ ಗಿಡಗಳು ನಡೀತಾ ಇದ್ದಾರೆ. ಆದಾಗ್ಯೂ ಸ್ಕೂಲ್ ಪ್ರಾರಂಭ ಆಗಿದೆ. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಒಂದು ಸುಮಾರು 10 ತಂಡಗಳನ್ನು ರಚನೆ ಮಾಡಿದ್ವಿ. ಸ್ಕೂಲ್ ಕಾಲೇಜಿಗೆ ಹೋಗಿ ಈ ಬಗ್ಗೆ ತ್ಯಾಜ್ಯ ನಿರ್ವಹಣೆ ಬಗ್ಗೆ, 4 ಟೈಪ್ ಸೆಗ್ರಿಗೇಷನ್ ಮಾಡುವ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮ

0: ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕ್ರಿಯಾಯೋಜನೆ ಪ್ರಕಾರ ವರ್ಷ ಪೂರ್ತಿ ನಡೀತಾನೆ ಇರುತ್ತೆ.
1: ಸರ್, ಕೊನೆಯದಾಗಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನಾನು ಆಕ್ಚುಲಿ ನಮ್ಮ ಆಫೀಸ್ ಕಾರ್ ಇದ್ರು ಸಹಿತ ನಾವು ವೇಣುಧ್ವನಿ ಕೇಳ್ಕೊಂಡು ಹೋಗ್ತೀನಿ. ವೀಡಿ ವಿಸಿಟ್ಗೆ ಹೋಗ್ಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೇಳ್ತಾ ಇರ್ತೀವಿ. ಯೂಸಲಿ ಭಾಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೇಲಾಗಿ ನಾನು ಈ ಕಾರ್ಯಕ್ರಮ ಇಲ್ಲಿ ಕೊಡ್ತಾ ಇರೋದು ಮೂರೇದು. ಈ ಹಿಂದೆ ಎರಡು ಕಾರ್ಯಕ್ರಮ ಕೊಟ್ಟಿದ್ದೆ ಬೇರೆ ಬೇರೆ ವಿಷಯವಾಗಿ. ಇವತ್ತಿನ ಭಾಳ ಖುಷಿ ಆಯಿತು, ಯಾಕಂದರೆ ವಿಶ್ವ ಪರಿಸರ ದಿನಾಚರಣೆಗೆ ಕೇವಲ ಪರಿಸರ ನಿಯಂತ್ರಣ ಮಂಡಳಿ ಕಚೇರಿಯ ಆಫೀಸರ್ಸ್ ಮಾತ್ರ ಕೊಡ್ತಾ ಇದ್ರು, ಮಹಾನಗರ ಪಾಲಿಕೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಉತ್ಪರವಾದಕ್ಕೆ ಅಭಿನಂದನೆ ವ್ಯಕ್ತಪಡಿಸ್ತೀನಿ.
1: ಖಂಡಿತ ಸರ್. ಸರ್, ಈ ಒಂದು ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಪರಿಸರದ ಸಂರಕ್ಷಣೆ ಜೊತೆಗೆ ಮಾಲಿನ್ಯವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ಧನ್ಯವಾದ.

ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಸಂರಕ್ಷಣೆ ಹಾಗೂ ಮಾಲಿನ್ಯ ನಿಯಂತ್ರಣದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ, ಮಹಾನಗರ ಪಾಲಿಕೆ ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಇಂದು ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ. ಪರಿಸರ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲಕೃಷ್ಣ ಬಿಎಸ್ ಅವರು. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ
1: ನಮಸ್ಕಾರ.
0: ಸರ್, ಇಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾ ಇದೀವಿ. ಹಾಗಿದ್ರೆ ಈ ದಿನದ ಮಹತ್ವ ಏನು ಸರ್? ಯಾವ ಒಂದು ಹಿನ್ನೆಲೆಯಿಂದ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ?
1: ಇದು ವಿಶ್ವ ಪರಿಸರ ದಿನಾಚರಣೆ, ಈ ಪರಿಕಲ್ಪನೆ ಇದು 1972 ಪ್ರಾರಂಭ ಆಯಿತು. ಹಿಂದೆ ಒಂದು ಕಾಲದಲ್ಲಿ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಕೈಗಾರಿಕೆಗಳು ಅವಶ್ಯಕವಾಗಿತ್ತು. ಆವಾಗ ಈ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಆ ಸಮಯದಲ್ಲಿ ಎಲ್ಲರೂ ಸಾಕಷ್ಟು ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದರು. ನಮ್ಮ ಡೆವಲಪಿಂಗ್ ನೇಷನ್ನಲ್ಲೂ ಇತ್ತು, ಯುರೋಪ್ಯ ಪಾಶ್ಚಿಮಾತ್ಯ ಕಂಟ್ರಿ ರಾಷ್ಟ್ರಗಳಲ್ಲೂ ಇತ್ತು. ಅದು ಆವಾಗ ಈ ಇದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅವರು ವಿವೇಚನೆ ಇರಲಿಲ್ಲ, ಯೋಚನೆ ಮಾಡಲಿಲ್ಲ. ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಇನ್ಸಿಡೆಂಟ್ ಆಯಿತು ಲಂಡನ್ನಲ್ಲಿ. ಲಂಡನ್ ಸ್ಮಾಗ್ ಅಂತ ತಾವು ಕೇಳಿರ್ಬೋದು. ಅಲ್ಲಿ ಏನಾಯಿತು ಅಂದರೆ ಎಲ್ಲ ಧೂಳಿನ ಕಣಗಳು ಉಸಿರಾಟದ ಮಟ್ಟದಲ್ಲಿ ಕೆಳಗಡೆ ಬಂದು ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಅದರಿಂದ ಸಾಕಷ್ಟು ಜೀವಹಾನಿ ಆಯಿತು. ಕೊನೆಗೆ ಎಲ್ಲ ಜಾಗ, ಇದು ಮಾಲಿನ್ಯ ಅನ್ನೋದು ಕೇವಲ ಒಂದು ರಾಷ್ಟ್ರ ಸಂಬಂಧಿಸಿದ್ದಲ್ಲ, ಇದು ವಾಯುಮಾಲಿನ್ಯ ಆದರೆ ಎಲ್ಲ ರಾಷ್ಟ್ರಕ್ಕೆ ಸೇರಿಕೊಳ್ಳುತ್ತೆ, ಎಲ್ಲ ಜಾಗತಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಚಿಂತನೆ ಆಗಬೇಕಾಗತ್ತೆ. ಆ ಕಾರಣದಿಂದ 1972 ಎಲ್ಲ ಜಾಗತಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಚಿಂತನೆ ಆಗಬೇಕು, ಆಮೇಲೆ ಇದರಲ್ಲಿ ನಾವು ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಒಂದು ಕಾನೂನಾಗಿರ್ಬೋದು, ತಂತ್ರಜ್ಞಾನದ ಡೆವಲಪ್ಮೆಂಟ್ ಆಗಿರ್ಬೋದು, ಇದೆಲ್ಲ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಸ್ಟಾಕ್ಹೋಮಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು ಸ್ವೀಡನ್ನಲ್ಲಿ. ಆವಾಗ ಇದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು. ಆ ಸಮಯದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿಗಳಾದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಸಹ ಪಾಲ್ಗೊಂಡಿದ್ದರು. ಅವರು ಬಂದ ನಂತರ 1974 ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತ ಜಾರಿಗೆ ತಂದರು. ಅದ ನಂತರ ವಾಯುಮಾಲಿನ್ಯ ನಿಯಂತ್ರಣ ಕಾಯ್ದೆ 1981 ಬಂತು. ತದನಂತರ ಮತ್ತೆ ಯಾವಾಗ ಅವಶ್ಯಕತೆ ಬೀಳುತ್ತೋ ಸಂದರ್ಭಕ್ಕನುಸಾರವಾಗಿ ಹೊಸ ನಿಯಮಗಳನ್ನು ಮತ್ತೆ ಪರಿಸರ ರಕ್ಷಣೆ ಕಾಯ್ದೆಯನ್ನು ಸಹ ಜಾರಿಗೆ ತರಲಾಯಿತು. ಪ್ರತಿ ವರ್ಷ ಆ ಸಮಯದಲ್ಲಿ ಇರುವಂತಹ ಪರಿಸರ ಜ್ವಲಂತ ಸಮಸ್ಯೆಗಳ ಕುರಿತು ಒಂದು ಘೋಷವಾಕ್ಯವನ್ನು UNEP ಅವರು ಒಂದು ಘೋಷವಾಕ್ಯವನ್ನು ಇದು ಮಾಡ್ತಾರೆ. ಆ ಘೋಷವಾಕ್ಯದಲ್ಲಿ ಅಲ್ಲಿ ಆ ಸಮಯದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚಿಂತನೆ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಇಂಡಿವಿಜುವಲ್ ಲೆವೆಲಲ್ಲಿ ಆಗಿರ್ಬೋದು, ಇದ್ರ ಬಗ್ಗೆ ಮಾಡಬೇಕಂತ ಒಂದು ತೀರ್ಮಾನ ಆಯಿತು. ಹಾಗಾಗಿ ಪ್ರತಿ ವರ್ಷ ಒಂದು ಘೋಷವಾಕ್ಯ ಇದೆ. ಅದೇ ರೀತಿ ಈ ವರ್ಷ ಸಹ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಒಂದೊಂದು ದೇಶದವರು ಅದನ್ನು ಪ್ರಯೋಜನ ಅವರು ಮಾಡ್ತಾ ಇರ್ತಾರೆ. ಈ ಬಾರಿ ಅಜರ್ಬೈಜಾನ್ ದೇಶ ಅವರು ಮಾಡ್ತಾ ಇದ್ದಾರೆ. ಈ ವರ್ಷದ ಥೀಮ್ ಏನಿದೆ, ಘೋಷವಾಕ್ಯ ಏನಿದೆ ಅಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್, ಅಂದರೆ ಪ್ರಕೃತಿಯ ಪ್ರೇರಣೆಯಿಂದ ಹವಾಮಾನ ಸಂರಕ್ಷಣೆ ನಮ್ಮ ಭವಿಷ್ಯದ ಭದ್ರತೆ. ಅಂದರೆ ನಮ್ಮ ಪರಿಸರದಲ್ಲೇ ಸಾಕಷ್ಟು ಅದಕ್ಕೆ ಆದಂಥ ಒಂದು ಸಾಲ್ವ್ ಮಾಡುವಂಥ ಸ್ವಚ್ಛ ಆಗುವಂಥ ಗುಣ ಇರೋದರಿಂದ ಅದನ್ನು ನಾವು ಪರಿಸರಕ್ಕೆ ನಾವು ನಮ್ಮ ಸುಸ್ಥಿರ ಪರಿಸರ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿ ಒಂದು ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ ಈ ವರ್ಷ.
0: ಸರ್, ಇನ್ನು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಗೆ ಕೈಗೊಳ್ಳಲಾಗುತ್ತಿರುವಂತಹ ಪ್ರಮುಖ ಕಾರ್ಯಕ್ರಮಗಳ ಕುರಿತು ತಿಳಿಸೋದಾದ್ರೆ,
1: ನಾವು ಪ್ರತಿ ವರ್ಷದಂತೆ ಎಲ್ಲ ಮಕ್ಕಳಿಗೆ ಒಂದು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ, ಆಮೇಲೆ ಗಿಡ ನೆಡುವ ಕಾರ್ಯಕ್ರಮ ಆಗಿರ್ಬೋದು. ಇದರೊಂದಿಗೆ ಈಗ ಈ ವರ್ಷದ ಥೀಮ್ ಏನಿದೆ ಅಂದರೆ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಇರೋದ್ರಿಂದ ಜಾಗತಿಕ ತಾಪಮಾನ, ಈ ಭೂಮಿ ಏನಾಗ್ತದೆ ಅಂದರೆ ಅದು ಸೂಕ್ಷ್ಮವಾಗಿ ನಮಗೆ ಸಂಕೇತಗಳನ್ನ ಕೊಡ್ತಾ ಇರುತ್ತೆ, ಸಂದೇಶಗಳನ್ನ ಕೊಡ್ತಾ ಇರುತ್ತೆ. ಉದಾಹರಣೆ, ತಾಪಮಾನ ಹೆಚ್ಚಿಗೆ ಆಗಿದ್ದಾಗಿರ್ಬೋದು, ಸಮುದ್ರ ಮಟ್ಟ ಹೆಚ್ಚಿಗೆ ಆಗಿದ್ದಾಗಿರ್ಬೋದು, ಇವೆಲ್ಲ ಸಿಗ್ನಲ್ಸ್. ಆ್ಯಕ್ಚುಲಿ 1.5 degrees centigrade ಅಷ್ಟು ಕಡಿಮೆ ಮಾಡಬೇಕು 10 ಅಂತ ಒಂದು ಯೋಜನೆ ಮಾಡಿದ್ರು ಎಲ್ಲ ರಾಷ್ಟ್ರಗಳು ಸೇರಿಕೊಂಡು, ಬಟ್ ಅದು ಮಾಡೋದಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ಚಿಂತನೆ ಮತ್ತು ತಂತ್ರಜ್ಞಾನದ ಹೊಸ ತಂತ್ರಜ್ಞಾನ ನಡವಳಿಕೆ ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಈಗ ತಮ್ಗೆ ಗೊತ್ತಿರಬಹುದು, ಈಗ ನ್ಯೂಟ್ರಲ್ ವಿಲೇಜಸ್, ಕಾರ್ಬನ್ ನ್ಯೂಟ್ರಲ್ ವಿಲೇಜಸ್ ಅಂತ ಒಂದು ಕನ್ಸೆಪ್ಟ್ ಬಂದಿದೆ. ಅದರಲ್ಲಿ ಏನಂದ್ರೆ, ನಮ್ಮ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಗ್ರಾಮಗಳಿವೆ, ಸುಮಾರು 65 ಗ್ರಾಮಗಳಿದೆ. ಸೊ ಪ್ರತಿಯೊಂದು ಯಾವುದೇ ನಾವು ಪ್ರಾರಂಭ ಮಾಡಬೇಕಂದ್ರೆ ಗ್ರಾಮ ಮಟ್ಟದಲ್ಲಿ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಮಾಡಿದಾಗ ಈ ಪರಿಸರ ರಕ್ಷಣೆಗೆ ನಾವು ಕಾಣಿಕೆ ಕೊಡಬಹುದಾಗಿದೆ. ಈ ಗ್ರಾಮಗಳಲ್ಲಿ ಅಂದರೆ ಸುಸ್ಥಿರ ಅಭಿವೃದ್ಧಿ, ನೀರು ಮಳೆ ನೀರು ಕೊಯ್ಲಾಗಿರ್ಬೋದು, ಅಲ್ಲಿ ಇರುವಂತ ಏನು ಗೊಬ್ಬರದಿಂದ ಗೊಬ್ಬರ್ ಗ್ಯಾಸ್ ಮಾಡೋದಾಗಿರ್ಬೋದು, ಸೋಲಾರ್ ಲೈಟಿಂಗ್ ಆಗಿರ್ಬೋದು, ಇದರಿಂದ ಸಾಕಷ್ಟು ನಾವು ಫಾಸಿಲ್ ಫ್ಯೂಲ್ ಏನು ಮಾಲಿನ್ಯ ಆಗುವಂತ ಏನು ಇಂಧನ ಇದೆ ಅದರ ಬಳಕೆ ಕಡಿಮೆ ಆಗಿ ಅಷ್ಟು ನಾವು ಪರಿಸರ ರಕ್ಷಣೆಯನ್ನು ಮಾಡ್ತೀವಿ, ಆಮೇಲೆ ನಮ್ಗೆ ಬೇಕಾಗುವಂತ ಸೌಲಭ್ಯಗಳೇನಿದೆ ಅದನ್ನ ಪಡಿಬಹುದಾಗಿದೆ.
0: ಸರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಅನ್ನುವಂಥ ಹೆಚ್ಚಾಗ್ತಾ ಇದೆ, ಇದಕ್ಕೆ ಕಾರಣಗಳು ಏನಿರಬಹುದು ಅಂತ?
1: ಒಂದು, ಈಗ ಏನಾಗಿದೆ, ಎಲ್ಲ ದೊಡ್ಡ ಕಂಪನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅವ್ರದೇ ಆದಂತ ಒಂದು ರೀತಿ ಎಲ್ಲ ಇದೆ, ಕಾನೂನುಗಳಿದೆ. ಈ ಸಣ್ಣ ಪ್ರಮಾಣದ ಕಾರ್ಖಾನೆಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಅವ್ರಿಗೆ ಉನ್ನತ ತಂತ್ರಜ್ಞಾನ ಇರೋದಿಲ್ಲ, ಆಮೇಲೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಷ್ಟು ಹಣನೂ ಇರೋದಿಲ್ಲ. ಅದರಿಂದ ನಮಗೆ ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದರೆ ಸಾಮೂಹಿಕ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡುವಂಥದ್ದು, ಸಣ್ಣ ಸಣ್ಣ ಕಾರ್ಖಾನೆಗಳಲ್ಲಿ ಅವ್ರಿಗೆ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಸಾಮೂಹಿಕ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಅಳವಡಿಸಿ ಅಲ್ಲಿ ತ್ಯಾಜ್ಯವನ್ನು ಕೊಡುವಂಥದ್ದು. ಆಮೇಲೆ ಅಪಾಯಕಾರಿ ತ್ಯಾಜ್ಯ ಅಂತ ಇದೆ, ಆ ತ್ಯಾಜ್ಯವನ್ನು ಸಹ ಸಾಮೂಹಿಕ ತ್ಯಾಜ್ಯ ನಿರ್ವಹಣಾ ಘಟಕಗಳಲ್ಲಿ ಮಾಡ್ತಾ ಇರ್ತಾರೆ. ಅದೇ ರೀತಿ ಈಗ ಜೀವ ವೈದ್ಯಕೀಯ ತ್ಯಾಜ್ಯ ಅಂದರೆ ಬಯೋಮೆಡಿಕಲ್ ವೇಸ್ಟ್, ಅದನ್ನು ಸಹ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಫೆಸಿಲಿಟಿ ಎಲ್ಲ ಜಿಲ್ಲೆಗಳಲ್ಲಿ ಬಂದಿದೆ, ಅಲ್ಲಿ ಹೋಗಿ ಅದನ್ನು ಸಂಸ್ಕರಣೆ ಮಾಡ್ತಾ ಇದ್ದಾರೆ. ಆದರೂ ಇಲ್ಲಿ ನಮ್ಮ ಮೇನ್ ನಮ್ಮ ಕೊಡುಗೆ ಆಗಬೇಕಾಗಿರೋದು ಅಂದರೆ ಮುಖ್ಯವಾಗಿ ನಾವು ವೈಯಕ್ತಿಕ ಮಟ್ಟದಲ್ಲಿ ನಾವು ಇಂಡಿವಿಜುವಲ್ ಆಗಿ ನಾವು ಎಷ್ಟು ಪರಿಸರ ಸುಸ್ಥಿರ ಪರಿಸರ ಜೀವನ ಶೈಲಿನ ಅಳವಡಿಸ್ಕೊಂಡಿದ್ದೀವಿ ಅದು ಭಾಳ ಮುಖ್ಯ ಆಗ್ತದೆ. ಅದು ಮಾಡಿದಾಗ ನಾವು ಖಂಡಿತವಾಗಿ ಪರಿಸರ ರಕ್ಷಣೆಯಲ್ಲಿ ನಾವು ಸಹಕಾರ ಮಾಡಬಹುದಾಗಿದೆ.
0: ಸರ್, ಇನ್ನು ಈ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ಯಾವ ರೀತಿ ಹಾನಿ ಉಂಟಾಗ್ತಾ ಇದೆ ಅಂತ?
1: ಪ್ಲಾಸ್ಟಿಕ್ ಅನ್ನೋದು ಅದು ಎಸ್ಪೆಷಲಿ ಮೇನ್ ಸಮಸ್ಯೆ ಇರುವುದು ಏಕ ಬಳಕೆಯ ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅದೇನಾಗ್ತದೆ ಅಂದರೆ ಭಾಳ ಈಸಿಯಾಗಿ ಫ್ರೀಯಾಗಿ ಸಿಗ್ತಾ ಇದೆ ಒಂದು, ಎರಡನೇದ್ದು ಅದರಿಂದ ಅದು ಬೇಗ ಕೊಳೆಯೋದಿಲ್ಲ, ಅದನ್ನು ಕೊಳೆಯದೇ ಇರೋದ್ರಿಂದ ಅದನ್ನು ನಾವು ಹಾಗೆ ಪರಿಸರದಲ್ಲಿ ಹಾಕಿದಾಗ ಸುಮಾರು 100 ವರ್ಷ ಆದ್ರೂ ಹಾಗೆ ಇರ್ತದೆ. ಅದೆಲ್ಲ ಒಂದು ಕಡೆ ಸೇರಿಕೊಂಡು ಈಗ ಸಮುದ್ರದಲ್ಲಿ ಕೆಲವೊಂದು ಕಡೆ ಈ ಪ್ಲಾಸ್ಟಿಕ್ ಐಲ್ಯಾಂಡ್ಗಳೇ ಆಗಿದೆ ಅಂತ ನಮಗೆ ಅದ ತಾವು ನೋಡಿರ್ಬೋದು. ಸೊ ಪ್ಲಾಸ್ಟಿಕ್ಕಿಂದ ಈ ಥರ ಸಮಸ್ಯೆ ಆಗ್ತದೆ, ಮೋರಿ ಬ್ಲಾಕ್ ಆಗಬಹುದು, ಭೂಮಿಯ ಏನು ಮೇಲ್ ಪದರು ಏನಿದೆ ಅದ್ರ ಮೇಲೆ ಇಲ್ಲಿ ಕೂತ್ಕೊಂಡಾಗ ಅದರಲ್ಲಿ ಅದಕ್ಕೆ ಸಿಗುವಂಥ ಭೂಮಿಗೆ ಸಿಗುವಂಥ ಏನು ಸೂರ್ಯನ ಬೆಳಕಾಗಿರ್ಬೋದು ಅದರ ಹಾಗೆ ಒಂದು ನೈಜ ಕ್ರಿಯೆ ಏನಿದೆ ಅದು ಸ್ಥಗಿತಗೊಳ್ಳುತ್ತೆ. ಇದರಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ. ಆಮೇಲೆ ಏಕ ಬಳಕೆಯ ಪ್ಲಾಸ್ಟಿಕ್ಕನ್ನು ನಾವು ನಿಷೇಧ ಮಾಡಿದ್ದಾರೆ, ಅದನ್ನು ಸಾರ್ವಜನಿಕರು ನಾವೆಲ್ಲ ಆ ಪ್ಲಾಸ್ಟಿಕ್ ಬಳಕೆಯನ್ನು ನಮ್ಮಿಂದನೇ ಅವನು ನಿಲ್ಲಿಸಬೇಕಾಗತ್ತೆ. ಎಲ್ಲಿವರೆಗೆ ನಾವು ಅದನ್ನು ಬಳಸ್ತೀವೋ ಅದು ಹೇಗೋ ಮಾರ್ಕೆಟಲ್ಲಿ ಬಂದ್ಬಿಡುತ್ತೆ.
0: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ,

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 47 3777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲಕೃಷ್ಣ ಬಿಎಸ್ ಅವರು. ಸರ್, ಈಗ ಏಕಬಳಕೆ ಪ್ಲಾಸ್ಟಿಕ್ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜನರಿಗೆ ಸಂದೇಶ ನೀಡೋದಾದ್ರೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
2: ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2016 ನಾವು ಸಂಪೂರ್ಣ ಬಳಕೆನ ನಿಷೇಧ ಮಾಡಿದ್ವಿ. ಮಾರಾಟ ಮಾಡೋದು, ಬಳಸೋದು ಅದು ನಿಷೇಧ ಮಾಡಿದ್ವಿ. ಮತ್ತೆ ಅದನ್ನು ಅದು ಪರಿಸರ ಕಾಯ್ದೆಯಲ್ಲಿ ಉಲ್ಲಂಘನೆ ಸಹ ಆಗ್ತದೆ ಅದನ್ನು ಬಳಸಿದ್ರೆ. ನಾವು ಬೇರೆ ಬಳ್ಳಾರಿಯಲ್ಲಿದ್ದಾಗ ಒಂದು ಡೀಲರ್ಸ್ಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಸಹ ನಾವು ಹೂಡಿ ಅವರು ಪೆನಾಲ್ಟಿ ಎಲ್ಲ ಕಟ್ಟಿದ್ದಾರೆ. ಸೊ ಆದಷ್ಟು ನಾನು ಸಾರ್ವಜನಿಕರಿಗೆ ಒಂದು ಕೋರಿಕೆ ಏನಂತಂದ್ರೆ, ಈ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು. ಆ ದಿಶೆಯಲ್ಲಿ ನಮ್ಮ ಜೀವನ ಶೈಲಿನ ನಾವು ಅಳವಡಿಸಿಕೊಂಡ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬಹುದಾಗಿದೆ.
1: ಸರ್, ಈಗ ಮರಗಳ ಸಂರಕ್ಷಣೆ ಹಾಗೇನೆ ವೃಕ್ಷಗಳನ್ನ ನೆಡಬೇಕು, ಇದರ ಬಗ್ಗೆ ಇದರ ಒಂದು ಮಹತ್ವ
2: ಈಗ ನೋಡಿ. ಈ ವರ್ಷದ ಘೋಷವಾಕ್ಯ ಸಹ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಜಾಗತಿಕ ತಾಪಮಾನ ಬಗ್ಗೆನೆ ಇರೋದ್ರಿಂದ ಈ ಮರಗಳು ಏನಾಗ್ತದೆ ಅಂದ್ರೆ, ಇದು ನಮ್ಗೆಲ್ಲರಿಗೂ ಗೊತ್ತಿದೆ, ಅದು ಆಕ್ಸಿಜನ್ ಕೊಡುತ್ತೆ, ಪ್ರಾಣವಾಯು ಕೊಡುತ್ತೆ, ಆಮೇಲೆ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಇಂಗಾಲನ್ ಡೈಆಕ್ಸೈಡ್, ಅದನ್ನು ಯೂಸ್ ಅದು ಸಿಂಕ್ ಆಗುತ್ತೆ, ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ನಮ್ಮ ಭೂಮಿಯ ಏನು ಟೆಂಪರೇಚರ್ ಇದೆ ಅದು ಮೇಂಟೈನ್ ಆಗುತ್ತೆ. ಅದು ಒಂದು. ಎರಡನೇದ್ದು ಫ್ಲಡ್ಡಿಂಗ್ ಆಗೋದಿಲ್ಲ. ಮೂರನೇದ್ದು ಒಂದು ಈ ಮರಗಳಿಂದ ವೃಕ್ಷಗಳಿಂದ ಸಾಕಷ್ಟು ಜೀವಗಳಿಗೆ ಅದೊಂದು ಒಂದು ಮನೆಯಾಗಿರುತ್ತೆ. ಸೊ ಅದರಿಂದ ವೃಕ್ಷನ ನಾವು ಕಾಪಾಡೋದಷ್ಟೇ ಅಲ್ಲ, ನಾವು ಮತ್ತೆ ಇನ್ನೂ ಹೆಚ್ಚಿಗೆ ಮಾಡಬೇಕಾಗಿದೆ. ಯಾಕಂದರೆ ಪ್ರತಿ ರಾಷ್ಟ್ರದಲ್ಲಿ ಕನಿಷ್ಠ 33% ಅರಣ್ಯ ಇರಬೇಕಂತ ಇದೆ, ನಮ್ಮಲ್ಲಿ ಕಡಿಮೆ ಆಗಿದೆ. ಅದನ್ನು ನಾವು ಆದಷ್ಟು ವೃಕ್ಷಗಳನ್ನ ನೆಟ್ಟು ಈ ಭೂಮಿಯ ತಾಪಮಾನ ಕಡಿಮೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ.
1: ಸರ್, ಈ ವರ್ಷದ ಘೋಷವಾಕ್ಯದ ಪ್ರಕೃತಿಯ ಪ್ರೇರಣೆಯಿಂದ ಹವಾಮಾನ ಬದಲಾವಣೆ ನಮ್ಮ ಸಂರಕ್ಷಣೆ ಅಂತ ತಾವು ತಿಳಿಸಿದ್ರಿ. ಇವಾಗ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ನಮ್ಮ ಒಂದು ದೈನಂದಿನ ಜೀವನದ ಮೇಲೆ ಒಂದು ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ?
2: ಈಗ ಹವಾಮಾನ ಬದಲಾವಣೆ ತಾವೇ ಅಬ್ಸರ್ವ್ ಮಾಡಿರ್ಬೋದು. ಬೆಳಗಾಂ ಸಿಟಿನೇ ತಗೊಳ್ಳಿ, ನಗರನೇ, ಒಂದು 20-30 ವರ್ಷ ಹಿಂದೆ ಇದು ಒಂಥರ, ಇಲ್ಲಿ ಯಾವುದು ಎಸಿ ಫ್ಯಾನ್ ಅವಶ್ಯಕತೆನೇ ಇರಲಿಲ್ಲ. ಈಗ ಇತ್ತೀಚಿನ ಮೊನ್ನೆ ನೀವು ಸಮ್ಮರ್ ನೋಡಿರ್ಬೋದು, ಬೇಸಿಗೆ ಅತಿ ಬೇಸಿಗೆ ಆಗಿತ್ತು, ಸುಮಾರು 38-40 ಡಿಗ್ರಿವರೆಗೆಲ್ಲ ಹೋಗಿತ್ತು. ಇದೆಲ್ಲ ಮೇನ್ ಕಾರಣ ಅಂದ್ರೆ ಈ ಹವಾಮಾನ ಬದಲಾವಣೆನೆ. ಯಾಕಂದ್ರೆ ಏನಾಗ್ತಾ ಇದೆ, ಗಿಡಗಳು ಕಡಿಮೆ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಪೊಲ್ಯೂಷನ್ ಕಂಟ್ರೋಲ್ ಆಗ್ತಾ ಇಲ್ಲ. ಅದರಿಂದ ನಾವು ನಮ್ಮ ಜೀವನ ಶೈಲಿಯನ್ನು ನೈಸರ್ಗಿಕವಾಗಿ ಸುಸ್ಥಿರ ಪರಿಸರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ನಾವು ಖಂಡಿತವಾಗಿ ಹವಾಮಾನ ಬದಲಾವಣೆಗಾಗಿರ್ಬೋದು, ಪರಿಸರ ರಕ್ಷಣೆಯಲ್ಲಿ ಆಗಿರ್ಬೋದು ನಾವು ಇದು ಮಾಡ್ಬೋದು. ಉದಾಹರಣೆ, ಈಗ ನಮ್ಮ ಮನೆಯಲ್ಲಿ ಹಸಿ ಕಸ ಬರುತ್ತೆ, ಹಸಿ ಕಸನ ನಾವು ಎಲ್ಲೋ ಹೊರಗಡೆ ಹಾಕೋ ಬದಲು ನಮ್ಮ ಮನೆಯಲ್ಲೇನೆ ಒಂದು ಗೊಬ್ಬರವಾಗಿ ಮಾಡ್ಬೋದು. ಆಮೇಲೆ ರೀಸೈಕ್ಲೇಬಲ್ ವೇಸ್ಟ್ ಬರುತ್ತೆ, ಅದನ್ನ ಕರೆಕ್ಟಾಗಿ ಅಲ್ಲಿ ಕೊಟ್ಟಾಗ ಅದನ್ನು ಕರೆಕ್ಟಾಗಿ ರೀಸೈಕಲ್ ಆಗಿ ಹೋಗುತ್ತೆ. ಮೂರನೇದ್ದು ಅಪಾಯಕಾರಿ ತ್ಯಾಜ್ಯ ಸಹ ಬರುತ್ತೆ ಮನೆಯಲ್ಲಿ, ಮೆಡಿಸಿನ್ಸ್ ಆಗಿರ್ಬೋದು, ಸ್ಯಾನಿಟರಿ ವೇಸ್ಟ್ ಆಗಿರ್ಬೋದು, ಅದು ಒಂದು ನಮ್ಮ ಸಾಮಾನ್ಯ ಗಾರ್ಬೇಜ್ ಅಲ್ಲಿ ಸೇರ್ಕೊಂಡಾಗ ಅದು 1 ಕೆಜಿ ಒಳ್ಳೆ ಗಾರ್ಬೇಜ್ ಅಥವಾ ಏನು ಸಾಲಿಡ್ ವೇಸ್ಟ್ ಇದೆ ಅದು ಸಂಪೂರ್ಣ ಪೊಲ್ಯೂಟ್ ಆಗೋಗ್ಬಿಡುತ್ತೆ, ಅಂದ್ರೆ ಸಾಂಕ್ರಾಮಿಕ ರೋಗಕ್ಕೂ ಕಾರಣ ಆಗುತ್ತೆ. ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಂದ್ರೆ ನಾವು ಮತ್ತೆ ಮಷಿನರಿಗೆ ಸಹಾಯ ತಗೋಬೇಕಾಗುತ್ತೆ. ಮಷಿನರಿ ನಡೆಸಬೇಕಂದ್ರೆ ಇಂಧನ ಬೇಕು, ಮತ್ತೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಮತ್ತೆ ಗ್ಲೋಬಲ್ ವಾರ್ಮಿಂಗಿಗೆ ಹವಾಮಾನಕ್ಕೆ ವೈಪರೀತ್ಯಕ್ಕೆ ನಾವು ಕಾರಣರಾಗ್ತೀವಿ. ಅದಷ್ಟು ನಮ್ಮ ಲೆವೆಲಲ್ಲಿ, ಈಗ ನಾನು ಈಗಾಗಲೇ ಹೇಳಿದೆ ನೆಟ್ ಜೀರೋ ವಿಲೇಜಸ್ ಅಂತ, ಕಾರ್ಬನ್ ನ್ಯೂಟ್ರಲ್ ವಿಲೇಜಸ್ ಅಂತ, ಆ ಥರ ಈಗ ಎಲ್ಲ ಕಡೆ ಈಗ ನಾವು ಈ ವರ್ಷ ಎಲ್ಲ ಶಾಲೆಗಳಲ್ಲಿ ಎಲ್ಲ ಇಂಡಸ್ಟ್ರಿಯವ್ರಿಗೆ ಹೇಳಿ ತಮ್ಮ ತಮ್ಮ ವ್ಯಾಪ್ತಿಲಿ ಬರುವಂಥ CSR ವ್ಯಾಪ್ತಿಲಿರುವಂಥ ಗ್ರಾಮಗಳಲ್ಲಿ ನೀವು ಅಂಗನವಾಡಿ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಅವರಿಗೆ ಗೋಬರ್ ಗ್ಯಾಸ್ ಕೊಡೋದು, ಆಮೇಲೆ ನೈರ್ಮಲೀಕರಣ ಬಗ್ಗೆ ಅವರಿಗೆ ಸಹಾಯ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಾವು ಮಾಡ್ತಾ ಇದೀವಿ. ಈವನ್ ಸೋಲಾರ್ ಲೈಟಿಂಗ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಇಂಧನ ನಾವು ಸೇವ್ ಮಾಡಬಹುದು. ಈಗ ತ್ಯಾಜ್ಯ ನೀರು ಒಂದು ವೇಳೆ ಅದು ಶುದ್ಧ ನೀರಲ್ಲಿ ಸೇರಿದಾಗ 1 ಲೀಟರ್ ತ್ಯಾಜ್ಯ ನೀರು ಒಂದು ಸುಮಾರು ಒಂದು 10,000 ಲೀಟರ್ ಶುದ್ಧ ನೀರನ್ನ ಮಾಲಿನ್ಯ ಮಾಡುವಷ್ಟು ಅದಕ್ಕೆ ಶಕ್ತಿ ಇರುತ್ತೆ. ಅವಾಗ 1 ಲೀಟರ್ ನಾವು ಸಂಸ್ಕರಣೆ ಮಾಡೋದಕ್ಕೂ 10,000 ಲೀಟರ್ ಸಂಸ್ಕರಣೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಹಣನೂ ಬೇಕು, ಇಂಧನನೂ ಬೇಕು, ಮ್ಯಾನ್ ಪವರ್ ಬೇಕು. ಆದಷ್ಟು ನಾವು ಜಲಮೂಲಗಳನ್ನು ಮಲಿನ ಮಾಡಿದಾಗೆ ನಾವು ಇಟ್ಕೊಂಡ್ರೆ ಇದೆಲ್ಲ ಸೇರಿ ನಾವು ಹವಾಮಾನ ಬದಲಾವಣೆಗೆ ಮತ್ತು ನಮ್ಮ ಪರಿಸರ ರಕ್ಷಣೆಗೆ ನಾವು ಕೊಡುಗೆ ಕೊಡಬಹುದಾಗಿದೆ.
1: ಖಂಡಿತ ಸರ್. ಸರ್, ಇನ್ನು ನೀರಿನ ಸಂರಕ್ಷಣೆಗಾಗಿ ಸಾರ್ವಜನಿಕರು ಅನುಸರಿಸಬೇಕಾದ ಕ್ರಮಗಳು ಅಂದ್ರೆ ಯಾವ್ಯಾವು ಅಂತ?
2: ಮುಖ್ಯವಾಗಿ ನೀರನ್ನ ಒಂದು ಬಳಕೆ ಮಿತ ಬಳಕೆ ಮಾಡಬೇಕು. ಯಾಕಂದ್ರೆ ಅದು ನೀರು ನದಿಯಿಂದ ಬಂದು ಅದನ್ನ ಸಂಸ್ಕರಣೆ ಮಾಡಿ ನಮ್ಮ ಮನೆಯವರೆಗೆ ತಲುಪಿಸೋದಕ್ಕೆ ಅದಕ್ಕೆ ಸಾಕಷ್ಟು ಇಂಧನದ ಖರ್ಚು ಆಗುತ್ತೆ, ಮೇಂಟೆನೆನ್ಸ್ ಇರುತ್ತೆ. ನಾವು ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟು ಅದರಲ್ಲಿ ಸೇವಿಂಗ್ ಆಗುತ್ತೆ ಒಂದು. ಆಮೇಲೆ ನಮ್ಮ ಜಲಮೂಲಗಳನ್ನು ನಾವು ಪಲ್ಯೂಟ್ ಆಗದಂಗೆ, ಮಾಲಿನ್ಯ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ. ಈಗ ಇತ್ತೀಚೆಗೆ ನಾವು ಈಗ ಓಪನ್ ಡೆಫಿಕೇಶನ್ ಸಹ ಬಹಳ ಸಮಸ್ಯೆ ಆಗಿದೆ. ಅದರಿಂದ ನೀವು ಫಸ್ಟ್ ಮಳೆ ಬಂದ ತಕ್ಷಣ ಆರು ಸಾಂಕ್ರಾಮಿಕ ರೋಗಗಳು ಏನಿದೆ ಜಲದಿಂದ ಬರುವಂತ ರೋಗಗಳು ಜಾಸ್ತಿ ಆಗುತ್ತೆ. ಸೊ ಅದನ್ನ ತಡೆಗಟ್ಟಲು ನಾವು ಇದು ಮಾಡಬಹುದು. ಸೊ ಜಲಮಾಲಿನ್ಯ ನಿಯಂತ್ರಣ ಮಾಡೋದು, ಉದಾಹರಣೆ ಈಗ ನಾವು ಮನೆ ಕಟ್ತೀವಿ, ನಮ್ಮ ತ್ಯಾಜ್ಯ ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಮನೆಯಿಂದ ಬರುವಂತ ತ್ಯಾಜ್ಯ ನೀರು ಆಗಿರ್ಬೋದು, ಆಮೇಲೆ ಕಸ ಆಗಿರ್ಬೋದು, ನಾವು ಎಷ್ಟೋ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸ್ತೀವಿ ಅದನ್ನ ನಾವು ಗಾರ್ಬೇಜ್ ಅಲ್ಲಿ ಹಾಕ್ಬಿಡ್ತೀವಿ, ಕೆಲವೊಂದು ಹಾನಿಕಾರಕ ಇರುತ್ತೆ. ಅದನ್ನ ನಾವು ಸಾಕಷ್ಟು ಅವೇರ್ನೆಸ್ ಜಾಗೃತಿ ನಾವು ಇದು ಅವೈಲೇಬಲ್ ಇದೆ. ಸಾಮಾನ್ಯ ಜನರು ಸಹ ಇದರಲ್ಲಿ ಭಾಗಿಯಾಗಿ ನಮ್ಮ ಪರಿಸರನ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಈ ಉದಾಹರಣೆ ಮೊನ್ನೆ ನೋಡಿದ್ದೆ ನಾನು, ಅಲ್ಲಿ ಒಬ್ರು ರಿಟೈರ್ಡ್ ಡಾಕ್ಟರ್, ಅವ್ರ ಕಾಲೋನಿಯಲ್ಲಿ ಜೀರೋ ವೇಸ್ಟ್ ಕಾಲೋನಿ ಅಂತ ಮಾಡಿದ್ದಾರೆ. ಅಂದ್ರೆ ಆ ಕಾಲೋನಿಯಿಂದ ಯಾವುದೇ ತ್ಯಾಜ್ಯ ಬರಲ್ಲ, ಸಂಪೂರ್ಣ ತ್ಯಾಜ್ಯವನ್ನ ಅಲ್ಲೇ ಮರುಬಳಕೆ ಆಗುತ್ತೆ, ಹಸಿ ತ್ಯಾಜ್ಯವನ್ನ ಅಲ್ಲೇ ಗೊಬ್ಬರ ಮಾಡ್ತಾರೆ, ರೀಸೈಕ್ಲೇಬಲ್ ಅನ್ನ ರೀಸೈಕಲ್ ಮಾಡ್ತಾರೆ, ಹಜಾರ್ಡಸ್ ಅನ್ನ ಅದನ್ನ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡ್ತಾರೆ. ಇದರಿಂದ ಒಂದು ಮೈಕ್ರೋ ಏನಂತಾರೆ ಒಂದು ಎಂಪ್ಲಾಯ್ಮೆಂಟ್ ಸಹ ಜನರೇಟ್ ಆಗುತ್ತೆ. ಈಗ ರೀಸೈಕಲ್ ಅಲ್ಲಿ ಪ್ಲಾಸ್ಟಿಕ್ಕು ಕೆಲವೊಂದು ಬಳಕೆ ಆಗುವಂತಹ ವಸ್ತುಗಳಿರ್ತವೆ, ಎಲೆಕ್ಟ್ರಾನಿಕ್ ವಸ್ತುಗಳಿರ್ತವೆ, ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಸಾಕಷ್ಟು ವೈರ್ ಇರುತ್ತೆ, ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಮೆಟಲ್ಸ್ ಇರುತ್ತೆ, ಅದನ್ನ ರೀಸೈಕಲರ್ಸ್ ಅದನ್ನು ಉಪಯೋಗ ಮಾಡ್ತಾರೆ. ಅದರಿಂದ ಒಂದು ಉದ್ಯೋಗ ಸಹ ಸೃಷ್ಟಿ ಆಗುತ್ತೆ. ಸೊ ಈ ರೀತಿ ನಾವು ಅಲ್ಲಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಉದಾಹರಣೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಶಿವಾಜಿ ಕಾಗ್ನಿಕರ್ ಅಂತ ಒಬ್ರು ಇದ್ದಾರೆ, ತಾವು ಬಹುಶಃ ಕೇಳಿರ್ಬೇಕು ಅವ್ರ ಹೆಸರು. ಅವರು ಈಗ ಕಟ್ಟನ್ಬಾವಿ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮ ಸುಸ್ಥಿರ ಗ್ರಾಮ, ಅಲ್ಲಿ ಮಳೆ ನೀರು ಕೊಯ್ಲು ಮಾಡ್ಕೊಂಡಿದ್ದಾರೆ, ಅವ್ರ ನೀರಿನ ಮೇಲೆ ಎಲ್ಲೂ ಅವಲಂಬನೆ ಇಲ್ಲ, ಅವರಲ್ಲಿ ಸೋಲಾರ್ ಇದೆ, ಜೊತೆಗೆ ಗೋಬರ್ ಗ್ಯಾಸ್ ಮಾಡಿದ್ದಾರೆ. ಸೊ ಅಲ್ಲಿ ಎಲ್ ಪಿ ಜಿ ಮೇಲೆ ಯಾವುದು ಡಿಪೆಂಡೆನ್ಸೇ ಇಲ್ಲ. ಆ ರೀತಿ ನಾವು ಪ್ರತಿಯೊಂದು ಗ್ರಾಮಗಳಲ್ಲಿ ಮಾಡಿದ್ರೆ, ಪ್ರತಿಯೊಂದು ಕಾಲೋನಿಯಲ್ಲಿ ಮಾಡಿದ್ರೆ ಈ ಪರಿಸರ ರಕ್ಷಣೆ ಏನು ಮಾಲಿನ್ಯ ಆಗಿದೆ ಇದನ್ನ ರಕ್ಷಣೆ ಮಾಡಲು ನಾವು ಒಂದು ಒಳ್ಳೆ ಹೆಜ್ಜೆ ಇಟ್ಟಂಗ ಆಗುತ್ತೆ.
1: ಸರ್, ಹಾಗಿದ್ರೆ ಈ ಒಂದು ತ್ಯಾಜ್ಯ ನಿರ್ವಹಣೆ ವೇಸ್ಟ್ ಮ್ಯಾನೇಜ್ಮೆಂಟ್ ನ ಕುರಿತು ಜಿಲ್ಲಾಡಳಿತ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದೆ ಅಂತ ಸರ್?
2: ಈಗ ಜಿಲ್ಲಾಡಳಿತ ಎಲ್ಲ ತಾವು ಗೊತ್ತಿರಬಹುದು, ಲೋಕಲ್ ಬಾಡೀಸ್ ಅವರು ಎಲ್ಲ ಸ್ಥಳೀಯ ಸಂಸ್ಥೆಗಳು ಅವೆಲ್ಲ ಮನೆಯಿಂದ ಮನೆ ಕಸ ತಗೊಳ್ಳೋದು. ಮೊದಲು ಏನಾಗ್ತಿತ್ತು, ಎರಡೇ ಮೂರು ತರದ ಕಸ ವಿಂಗಡಣೆ ಆಗ್ತಾ ಇತ್ತು, ಒಂದು ಹಸಿ ಒಣ ಮತ್ತೆ ಒಂದು ಅಪಾಯಕಾರಿ ಸ್ಯಾನಿಟರಿ ಬೇಸ್ಡ್ ಅಂತ. ಈಗ ನಾಲ್ಕು ವಿಭಾಗಗಳಾಗಿ ಅದನ್ನ ಬೈಫರ್ಕೇಟ್ ಮಾಡಿದ್ದಾರೆ. ಆ ರೀತಿಯ ಮನೆಯಿಂದನೇ ಸೆಗ್ರಿಗೇಟ್ ಆಗಿ ಕೊಟ್ರೆ, ವಿಂಗಡಣೆ ಮಾಡಿಕೊಟ್ರೆ ವಿಲೇವಾರಿ ಮಾಡಲು ಅವರಿಗೆ ಅನುಕೂಲ ಆಗುತ್ತೆ, ಅದನ್ನ ಅವರು ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಸಹ ಈ ಏನು ಘನತ್ಯಾಜ್ಯ ವಿಲೇವಾರಿ ಇದೆ ಇದು ಸಂಪೂರ್ಣ ಜವಾಬ್ದಾರಿಯನ್ನ ಆಯಾ ಜಿಲ್ಲಾಧಿಕಾರಿಗಳಿಗೆ ವಹಿಸಿದ್ದಾರೆ. ಇದ್ರ ಬಗ್ಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಸಹ ಮಾಡಿದ್ದಾರೆ. ಇದರಲ್ಲಿ ಆ ಸಮಿತಿ ಅದನ್ನ ರೆಗ್ಯುಲರ್ ಆಗಿ ಮಾನಿಟರಿಂಗ್ ಮಾಡ್ತಾ ಇರುತ್ತೆ. ಈ ಉದಾಹರಣೆ ನಮ್ಮಲ್ಲಿ ಇನ್ನು ತ್ಯಾಜ್ಯ ಇದೆ, ಅದು ಅದರಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ, ಅಂದ್ರೆ ಬರ್ನ್ ಆಗುವಂತ ಸುಡುವಂತ ಗುಣ ಇರುತ್ತೆ. ಅಂತ ತ್ಯಾಜ್ಯನ ಸಿಮೆಂಟ್ ಇಂಡಸ್ಟ್ರಿ ಕಳಿಸ್ತಾ ಇದ್ದಾರೆ. ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಅವರು ಇದ್ದಲು ಬಳಸ್ತಾ ಇರ್ತಾರೆ ಇಂಧನವಾಗಿ, ಅದ್ರ ಬದಲು ಇದನ್ನ ಬಳಸಿದಾಗ ಅಲ್ಲಿ ಅಷ್ಟೊಂದು ಇದ್ದಲು ಫಾಸಿಲ್ ಫ್ಯೂಯಲ್ ಯೂಸ್ ಆಗೋದು ಕಡಿಮೆ ಆಗುತ್ತೆ, ಪ್ಲಸ್ ಈ ವೇಸ್ಟ್ ಅನ್ನ ಅಲ್ಲಿ ಬರ್ನ್ ಮಾಡ್ದಂಗಾಗತ್ತೆ. ಈ ರೀತಿ ನಾನಾ ಯೋಜನೆಗಳನ್ನ ಈಗಾಗಲೇ ಚಾಲ್ತಿಯಲ್ಲಿದೆ, ಅದನ್ನಿನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡಬೇಕಾಗಿದೆ.
1: ಸರ್, ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಹೇಗೆ ಭಾಗವಹಿಸಬಹುದು ಅಂತ, ಅಂದ್ರೆ ಮಕ್ಕಳಿಗೆ ಇವಾಗ ನಾವು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋದು ಬಹಳ ಮುಖ್ಯವಾಗಿದೆ ಅಲ್ಲ?
2: ಹಾಗಾಗಿ ಇವಾಗ ಶಾಲೆ ಮತ್ತು ವಿದ್ಯಾರ್ಥಿಗಳಿಗೆ, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿ ಎಲ್ಲರಿಗೂ ಒಂದು ಜಾಗೃತಿ ಕಾರ್ಯಕ್ರಮವನ್ನ ನಾವು ಮಂಡಳಿಯಿಂದ ಮಾಡ್ತಾನೆ ಇದ್ದೀವಿ. ಇತ್ತೀಚೆಗೆ ತಮ್ಗೆ ಗೊತ್ತಿರಬೇಕು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಸಹ ಮಾಡಿದ್ವಿ. ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಶಾಲೆ ಒಂದು ಗ್ರಾಮನ ಆಯ್ಕೆ ಮಾಡಿ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಮಿತ್ರ ಶಾಲೆ ಪರಿಸರ ಮಿತ್ರ ಗ್ರಾಮ ಅಂತನ ಮಾಡಿ ಅವ್ರಿಗೆಲ್ಲ ನಾವು ಅವಾರ್ಡ್ ಇದು ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ನಮ್ಮಲ್ಲಿ ಒಂದು ಎಜುಕೇಷನ್ ಯಾವ ಥರ ಆಗಬೇಕಂದ್ರೆ ನಾವು ನಮ್ಮ ಜೀವನ ಶೈಲಿ ಪರಿಸರ ಸುಸ್ಥಿರ ಜೀವನ ಶೈಲಿಗಾಗಿ ನಾವು ಮಾಡಬೇಕಾಗತ್ತೆ. ಉದಾಹರಣೆ ನಮ್ಮಲ್ಲಿ ಬರುವಂತ ಪೇಪರ್ ಇರ್ಬೋದು, ಈಗ ಎಷ್ಟೋ ಪೇಪರ್ಸ್ ನಾವೇನ್ ಮಾಡ್ತೀವಿ ಕ್ಲಾಸ್ ಮುಗಿದ ನಂತರ ಅದು ಎಂಟಿ ಖಾಲಿ ಇರೋ ಕಾಗದಗಳನ್ನ ಹಾಗೆ ಎಸೆದು ಬಿಡ್ತೀವಿ, ಅದನ್ನ ಮರುಬಳಕೆ ಮಾಡುವಂತದ್ದಾಗಿರ್ಬೋದು. ಪೇಪರ್ ಅನ್ನ ಅದನ್ನ ಮತ್ತೆ ಪೇಪರ್ ಮೇಲೆ ಕೊಟ್ರೆ ಮತ್ತೆ ಹೊಸದ್ ಪೇಪರ್ ಆಗಿ ರೆಡಿ ಮಾಡಬಹುದು. ಆಮೇಲೆ ಯೂಸ್ ಅಂಡ್ ಥ್ರೋ ಪೆನ್ಸ್ ಬಂದಿದ್ದಾವೆ, ಅದ್ರ ಬದಲು ನೀವು ಇಂಕ್ ಹಾಕಿ ಪೆನ್ ಯೂಸ್ ಮಾಡಿದ್ರೆ ಸೊ ಒಂದು ಪೆನ್ ಒಂದು ವರ್ಷ ಯೂಸ್ ಮಾಡಬಹುದು. ಇವಾಗ ಏನಾಗಿದೆ, ಒಂದು ತಿಂಗಳು ಯೂಸ್ ಮಾಡಿದ ನಂತರ ಪೆನ್ ಅನ್ನು ನಾವು ಎಸೆದು ಬಿಡುತ್ತೇವೆ. ಸೊ ಅದರಿಂದ ಪ್ಲಾಸ್ಟಿಕ್ ತ್ಯಾಜ್ಯನೂ ಆಗುತ್ತೆ. ಸೊ ಇಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ಇದರಲ್ಲಿ ಹಣನೂ ಸೇವಿಂಗ್ ಆಗುತ್ತೆ, ಜೊತೆಗೆ ಪರಿಸರ ರಕ್ಷಣೆಯೂ ಆಗುತ್ತೆ. ಆಮೇಲೆ ಇದು ಪೂಲ್ ಮಾಡೋದು ಗಾಡಿಯಲ್ಲಿ, ಎಲ್ಲರೂ ಇಂಡಿವಿಜುವಲ್ ಒಂದೊಂದು ಗಾಡಿಯಲ್ಲಿ ಹೋಗೋದು ಬದಲು ಬಸ್ಸಲ್ಲಿ ಹೋಗೋದು, ಶಾಲೆ ಬಸ್ಸಲ್ಲಿ, ಅದರಿಂದ ನಾವು ಒಂದು ಪರಿಸರಕ್ಕೆ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಕೊಡುಗೆ ಮಾಡಬಹುದಾಗಿದೆ.
1: ಖಂಡಿತ ಸರ್. ಸರ್, ಇನ್ನು ಕೈಗಾರಿಕೆಗಳು ಮತ್ತು ಹಾಗೇನೆ ಸಾರ್ವಜನಿಕರು ಪರಿಸರ ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ?
2: ಪರಿಸರ ನಿಯಮಗಳನ್ನು ಎಲ್ಲರೂ ಪಾಲಿಸಲೇಬೇಕಾಗುತ್ತೆ. ಈಗ ಕಾರ್ಖಾನೆಗಳು ಅವ್ರು ಮಾಡಲಿಲ್ಲ ಅಂದರೆ ಅದಕ್ಕೆ ಜಲ ಕಾಯ್ದೆ ನಾನು ಈಗ ಹೇಳಿದೆ 1974, ಈಗ ಮತ್ತೆ ನ್ಯಾಯ ಸಮಿತಿ ಏನು ಹೊಸದು ಇದು ಬಂದಿರೋದ್ರಿಂದ ಸೇಮ್ ಅದೇ ಬಂದಿದೆ. ಬಟ್ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿದೆ, ಕಾರ್ಖಾನೆಗಳವ್ರ ವಿರುದ್ಧ, ಆಮೇಲೆ ಈ ಹಾಸ್ಪಿಟಲ್ ವಿರುದ್ಧ, ಸಾರ್ವಜನಿಕರಿಗೂ ಸಹ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಅವ್ರಿಗೂ ಸಹ ಅವರು ದಂಡ ಹಾಕುವಂತ ವ್ಯವಸ್ಥೆ ಇದೆ. ಸೊ ಇದು ದಂಡಕ್ಕಿಂತ ನಾವೇ ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಮನೆ, ನಮ್ಮ ದೇಶ, ನಮ್ಮ ನಾಡು ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಒಂದು ನಮ್ಮ ಪರಿಕಲ್ಪನೆ ನಮ್ಮ ಮನಸ್ಸಲ್ಲಿ ಬರಬೇಕು. ಉದಾಹರಣೆ, ತಾವು ನಾರ್ತ್ ಈಸ್ಟ್ ಅಲ್ಲಿ ಹೋದಾಗ ಕೆಲವೊಂದು ರಾಜ್ಯಗಳಿದ್ದಾವೆ, ಅಲ್ಲಿ ನೀವು ಯಾವುದೇ ತ್ಯಾಜ್ಯ ನಿಮ್ಮ ರೋಡಲ್ಲಿ ಕಾಣಲ್ಲ, ಯಾಕಂದ್ರೆ ಅವರು ಆ ರೀತಿ ಮೇಂಟೈನ್ ಮಾಡ್ತಾರೆ. ಇವನ್ ನಮ್ಮ ನಮ್ಮ ಕರ್ನಾಟಕದಲ್ಲೇನೆ ನೀವು ಕೋಸ್ಟಲ್ ಹೋಗ್ಬೋದು, ಕರಾವಳಿ ತೀರದಲ್ಲಿ ಹೋಗ್ಬೋದು, ಮಲೆನಾಡದಲ್ಲಿ ಹೋಗ್ಬೋದು, ಅಲ್ಲಿ ಆ ತರ ಇದೆ ಪರಿಕಲ್ಪನೆ, ಕಲ್ಪನೆ ಇದೆ ನಾವು ತ್ಯಾಜ್ಯವನ್ನ ಎಸಿಬಾರದು, ಓಪನ್ ಡೆಫಿಕೇಶನ್ ಮಾಡಬಾರದು ಅಂತ. ಸೊ ಆ ತರ ನಾವು ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಾವು ಪರಿಸರ ರಕ್ಷಣೆ ಮಾಡಬಹುದು.
1: ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪರಿಸರಕ್ಕೆ, ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಸವಾಲುಗಳಿವೆ ಅಂತ?
2: ಇಲ್ಲಿ ಮುಖ್ಯವಾಗಿ ಸವಾಲು ಅಂದ್ರೆ ಒಂದು ಘನತ್ಯಾಜ್ಯ, ಯಾಕಂದ್ರೆ ಈಗ ನಗರಗಳು ಬಹಳ ವೇಗವಾಗಿ ಬೆಳೀತಾ ಇದೆ, ಅಷ್ಟು ವೇಗವಾಗಿ ಅವ್ರಿಗೆ ಬೇಕಾಗುವಂತ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, UGD ಆಗಿರ್ಬೋದು, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರ್ಬೋದು, ಅದು ಮಾಡೋದಕ್ಕೆ ಆಗ್ತಾ ಇಲ್ಲ. ತಾವು ನೋಡಿರ್ಬೋದು ಎಷ್ಟು ಲೇಔಟ್ಗಳು ಹೊಸದು ಹೊಸದು ಬರ್ತಾ ಇದೆ, ಬಿಲ್ಡಿಂಗ್ ಗಳು ಬರ್ತಾ ಇದಾವೆ, ಅದರಲ್ಲಿ ನೀರಿನ ಅವ್ರಿಗೆ ಅವಶ್ಯಕತೆಯೂ ಇರುತ್ತೆ, ಪ್ಲಸ್ ಅಷ್ಟೇ ತ್ಯಾಜ್ಯ ನೀರು ಬರ್ತಾ ಇದೆ. ಆ ತ್ಯಾಜ್ಯ ನೀರೆಲ್ಲ ಮೋರಿಗಳ ಮುಖಾಂತರ ಬಳ್ಳಾರಿ ಹಳ್ಳಕ್ಕೆ ಹೋಗುತ್ತೆ, ಹಳ್ಳದಿಂದ ಅದು ಮುಂದೆ ನದಿಗೆ ಸೇರಿಕೊಂಡು ಮತ್ತೆ ಕುಡಿಯ ನೀರಿಗೆ ಬರ್ತಾ ಇದೆ. ಸೊ ಇದನ್ನ ಸಂಸ್ಕರಣೆ ಮಾಡಲು ಈಗಾಗಲೇ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಬೆಳಗಾವಿ ನಗರದಲ್ಲಿ ಹಾಕಿದ್ದಾರೆ, ಅದು ಇನ್ನು ಕಾರ್ಯಾರಂಭ ಮಾಡಬೇಕು. ಸೊ ಈ ತರ ಚಾಲೆಂಜಸ್ ಬಹಳ ಇದೆ. ಕಾರ್ಖಾನೆಗಳು ಬಂದಾಗ ನಮ್ಗೆ ಇಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಮತ್ತೆ ಡಿಸ್ಟಿಲರಿಗಳಿದಾವೆ. ಮೊದಲು ಏನಾಗ್ತಿತ್ತು, ಈ ಗ್ರಾಮಗಳು ಬಹಳ ದೂರ ಇರ್ತಿತ್ತು ಫ್ಯಾಕ್ಟ್ರಿಗಳಿಂದ, ಈಗ ತುಂಬಾ ಹತ್ತಿರ ಆಗ್ಬಿಟ್ಟಿದೆ. ಅದರಿಂದ ಅವ್ರಿಗೆ ಕಾರ್ಖಾನೆಗಳಿಂದ ಧೂಳಾಗಿರ್ಬೋದು, ಜಲ ಮಾಲಿನ್ಯ, ತ್ಯಾಜ್ಯ ನೀರಾಗಿರ್ಬೋದು, ಇದನ್ನ ಸಮಸ್ಯೆ ಆಗ್ತಾ ಇದೆ, ಅದನ್ನ ನಾವು ನೋಡ್ತಾ ಇದ್ವಿ. ಎರಡನೇದ್ದು ಅತಿ ಇನ್ನೊಂದು ಬಹಳ ಮುಖ್ಯವಾದದ್ದಂದ್ರೆ ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ, ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧ ಆಗಬೇಕಾಗಿದೆ. ಸೊ ಈ ತರ ಹಲವಾರು ಸವಾಲುಗಳಿದೆ, ಅದನ್ನ ನಾವು ಹಂತ ಹಂತವಾಗಿ ಅದನ್ನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಖಂಡಿತ ಸರ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದು ವಿಶ್ವ ಪರಿಸರ ದಿನ. ಪರಿಸರ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲಕೃಷ್ಣ ಬಿಎಸ್ ಅವರು. ಸರಿಗ, ಪರಿಸರ ಸಂರಕ್ಷಣೆಗಾಗಿ ಜನರು ಏನಾದ್ರು ದೂರು ನೀಡಬೇಕು ಅಥವಾ ಮಾಹಿತಿ ಬೇಕು ಅನ್ನೋದಾದ್ರೆ ತಮ್ಮ ಇಲಾಖೆಯಿಂದ ಯಾವ ರೀತಿ ವ್ಯವಸ್ಥೆ ಇದೆ ಅದಕ್ಕಾಗಿ?
2: ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಅವರು ಸಾಕಷ್ಟು ಸಾರ್ವಜನಿಕರು ಬಂದು ದೂರನ್ನ ನೇರವಾಗಿ ನೀಡಬಹುದಾಗತ್ತೆ. ನೇರವಾಗಿ ನೀಡಬಹುದು, ಇಮೇಲ್ ಮುಖಾಂತರ ಕಳಿಸಬಹುದು, ಫೋನ್ ಅಲ್ಲಿ ಇದೆ ನಮ್ದು, ವಾಟ್ಸಪ್ ಮಾಡಬಹುದು. ಮಾಡಿದಾಗ ನಾವು ಅದನ್ನ ಇನ್ಸ್ಪೆಕ್ಷನ್ ಮಾಡಿ ಆ ತಪ್ಪಿತಸ್ಥೆ ಯಾರಿದ್ದಾರೆ ಅವ್ರ ಮೇಲೆ ಅವ್ರ ವಿರುದ್ಧ ನಾವು ಕ್ರಮ ಸಹ ಕೈಗೊಳ್ಳುತ್ತೇವೆ. ಇದಲ್ಲದೇನೆ ಸಾಕಷ್ಟು ಈಗ IPGRS ಅಂತ ಸರ್ಕಾರದೇ ಒಂದು ಪ್ರೋಗ್ರಾಮ್ ಇದೆ. ಸೊ ಅಲ್ಲಿ ನೀವು ಆನ್ಲೈನ್ ಅಲ್ಲೇನೆ ಕಂಪ್ಲೇಂಟ್ ಹಾಕಬಹುದು. ಅದು ಸರ್ಕಾರ ಆನ್ಲೈನ್ ಅಲ್ಲಿ ಹಾಕಿದ ನಂತರ ನಮಗೆ ಬರುತ್ತೆ, ನಾವು ವೆರಿಫೈ ಮಾಡಿ ಅದಿಷ್ಟು ಕಾಲಮಿತಿ ಒಳಗಡೆ ಅದನ್ನ ಪರಿಹಾರ ಕೊಡಬೇಕಾಗತ್ತೆ. ಈ ತರ ಎಲ್ಲ ವ್ಯವಸ್ಥೆ ಇದೆ. ನೇರವಾಗಿಯೂ ಬರಬಹುದು, ಥ್ರೂ IPGRS ಸಿಸ್ಟಮ್ ಇಂದನೂ ಬರಬಹುದು, ಮೇಲೂ ಮಾಡಬಹುದು, ವಾಟ್ಸಪ್ ಮಾಡಬಹುದು.
1: ಸರ್, ಈಗ ಒಂದು ಕಲ್ಪನೆ ಇದೆ, ರೆಡ್ಯೂಸ್ ರಿಯೂಸ್ ರೀಸೈಕಲ್ ಅನ್ನೋ ಒಂದು ಕಲ್ಪನೆ ಇದೆ, ಅದನ್ನ ಜನರು ಹೇಗೆ ಅನುಸರಿಸಬೇಕು ಅಂತ?
2: ಈಗ ನೋಡಿ, ಮೊದಲು 3R ಸಿಸ್ಟಮ್ ಅಂತ ಇತ್ತು. ತ್ಯಾಜ್ಯವನ್ನ ರೆಡ್ಯೂಸ್ ಮಾಡಿ, ತ್ಯಾಜ್ಯವನ್ನ ರೀಸೈಕಲ್ ಮಾಡಿ, ತ್ಯಾಜ್ಯವನ್ನ ಆದಷ್ಟು ರಿಯೂಸ್ ಮಾಡು. ಈಗ ಉದಾಹರಣೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಪೆನ್. ಈಗ ನೀವು ಯೂಸ್ ಅಂಡ್ ಥ್ರೂ ಪೆನ್ ಮಾಡಿದ್ರೆ ಅಥವಾ ಯೂಸ್ ಮಾಡಿದ್ರೆ ವರ್ಷಕ್ಕೆ ನೀವು ಸುಮಾರು ಒಂದು 10-12 ಪೆನ್ ಎಸಿತೀವಿ ನಾವು. ಅದ್ರ ಬದಲು ನಾವು ಶಾಹಿ ಹಾಕೊಂಡು, ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗೆಲ್ಲ ನಾವು ಒಂದೇ ಪೆನ್ ಇರ್ತಿತ್ತು, ಅದಕ್ಕೆ ಇಂಕ್ ಹಾಕೊಂಡು ಒಂದ್ ಸುಮಾರು 2 ವರ್ಷ ಬಳಸಬಹುದಾಗತ್ತೆ. ಆ ರೀತಿ ರಿಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ರೀಸೈಕಲ್ ಅಂದ್ರೆ ಈಗ ನನಗೆ ಬೇಡಾಗಿದ್ದ ವಸ್ತು ಮತ್ತೊಬ್ಬರಿಗೆ ಅವಶ್ಯಕತೆ ಇರುತ್ತೆ, ಅಂತವ್ರಿಗೆ ಕೊಡಬಹುದು. ರೆಡ್ಯೂಸ್ ಅಂದ್ರೆ ತ್ಯಾಜ್ಯನೇ ಉತ್ಪತ್ತಿ ಆಗುದನ್ನ ಕಡಿಮೆ ಮಾಡೋದು. ಈ 3 ಕಾನ್ಸೆಪ್ಟ್ ಇತ್ತು. ಈಗ ಇನ್ನೊಂದು ಬಂದಿದೆ, ಸರ್ಕ್ಯುಲರ್ ಎಕಾನಮಿ ಅಂತ. ಈಗ ನನಗೆ ಬೇಡಾಗಿದ್ದು ಮತ್ತೊಬ್ಬನಿಗೆ ಅದರಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. ಈ ಉದಾಹರಣೆ ಈಗ ಕಾರ್ಖಾನೆಗಳಾಗಿರ್ಬೋದು, ಅಲ್ಲಿ ಒಂದು ಬೈ ಪ್ರಾಡಕ್ಟ್ ಬರುತ್ತೆ, ಆ ಬೈ ಪ್ರಾಡಕ್ಟ್ ಮತ್ತೊಂದು ಕಾರ್ಖಾನೆಗೆ ರಾ ಮಟೀರಿಯಲ್ ಆಗುತ್ತೆ. ಸೊ ಅದನ್ನ ಎಲ್ಲೋ ಚೆಲ್ಲೋ ಬದಲು ಅದನ್ನ ರಿಯೂಸ್ ಮಾಡೋದು. ಈ ಸರ್ಕ್ಯುಲರ್ ಎಕಾನಮಿ ಅನ್ನೋದು ಬಹಳ ಈಗ ಬಂದಿದೆ. ಉದಾಹರಣೆ, ಇವಾಗೆಲ್ಲ ಕಾರ್ಖಾನೆಗಳಲ್ಲಿ ಶುಗರ್ ಫ್ಯಾಕ್ಟರಿಯಲ್ಲಿ ಪ್ರೆಸ್ ಮಡ್ ಬರುತ್ತೆ, ಪೆಂಟ್ ವಾಶ್ ಬರುತ್ತೆ. ಅದನ್ನ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಮೊದಲು ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಸಿಸ್ಟಮ್ ಇರಲಿಲ್ಲ, ಈಗೆಲ್ಲರೂ ಅದನ್ನ ಹಾಕೊಂಡಿದ್ದಾರೆ. ಅದು ತ್ಯಾಜ್ಯನ ಅಲ್ಲಿ ಹಾಕಿದ್ರೆ ಅದರಲ್ಲಿ ಒಂದು ಜೈವಿಕವಾಗಿ ಕುಳಿಯುವಂತ ಗುಣ ಇರೋದ್ರಿಂದ ಅದು ಮಿಥೇನ್ ಗ್ಯಾಸ್ ಜನರೇಟ್ ಮಾಡುತ್ತೆ. ಆ ಗ್ಯಾಸ್ ಅನ್ನ ಶುದ್ಧೀಕರಣ ಮಾಡಿ ಗೇಲ್ನವರು ಕೊಡ್ತಾರೆ, ಅವ್ರು ಅದನ್ನ ಮತ್ತೆ ಮನೆಗೆ ಬರುವಂತ LPG ಫಿಲ್ ಮಾಡಿ ಕೊಡ್ತಾ ಇದಾರೆ. ಈ ರೀತಿ ಒಂದು ಸರ್ಕ್ಯುಲರ್ ಎಕಾನಮಿ ಅಂದ್ರೆ ಒಂದು ವೇಸ್ಟ್ ಇಂದ ಒಂದು ಇದ್ ಮಾಡೋದಂತ. ಕಸದಿಂದ ರಸ ಅಂತ ಹಿಂದೆನೂ ಇರ್ತಿತ್ತು, ವೇಸ್ಟ್ ಟು ವೆಲ್ತ್ ಅಂತ.
1: ಸರ್, ಈಗ ಹಸಿರು ಪರಿಸರ ನಿರ್ಮಾಣಕ್ಕಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಇಲಾಖೆಯ ಯೋಜನೆಗಳು ಏನೇನು ಅಂತ?
2: ನಮ್ಮ ಇಲಾಖೆಯಿಂದ ಈಗಾಗಲೇ ಒಂದು, ನಾವು ಕಾರ್ಖಾನೆಗಳಲ್ಲಿ ಯಾವ ರೀತಿ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಅಳವಡಿಸ್ಕೊಂಡಿದ್ದಾರೆ ಅದಂತೂ ರೆಗ್ಯುಲರ್ ಆಗಿ ನಮ್ದು ವಿಸಿಟ್ ಇರುತ್ತೆ. ಇದಲ್ಲದೇನೆ ಸಾಕಷ್ಟು ಹೊಸ ಹೊಸ ಕಾನೂನುಗಳು ಬಂದಿದೆ, ಹೊಸ ಹೊಸ ಸರ್ಕ್ಯುಲರ್ಸ್ ಬಂದಿದೆ. ಮೇನ್ ಸರ್ಕ್ಯುಲರ್ಸ್ ಫೋಕಸ್ ಮಾಡೋದಂದ್ರೆ ಈ ಸರ್ಕ್ಯುಲರ್ ಎಕಾನಮಿ ಬಗ್ಗೆ. ಈಗ ಒಂದು ಡಿಸ್ಲರಿ ಘಟಕ ಇತ್ತು ಅಂದ್ರೆ, ಮೊದಲು ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಬೈ ಪ್ರಾಡಕ್ಟ್ ಬರ್ತಾ ಇತ್ತು, ಅದು ಹಾಗೆ ವಾತಾವರಣದಲ್ಲಿ ಸೇರ್ತಾ ಇತ್ತು. ಈಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಾಟ್ಲಿಂಗ್ ಮಾಡುವ ವ್ಯವಸ್ಥೆ ಸಹ ಮಾಡಿದೀವಿ. ಕಾರ್ಬನ್ ಡೈಆಕ್ಸೈಡ್ ಬಾಟ್ಲಿಂಗ್ ಮಾಡಿ ಅದನ್ನ ಮೆಡಿಕಲ್ ಫೆಸಿಲಿಟಿ ಕೊಡಬಹುದು, ಆಮೇಲೆ ಫುಡ್ ಇಂಡಸ್ಟ್ರಿ ಕೊಡಬಹುದು. ಸೊ ಆ ರೀತಿ ಸಹ ನಾವು ಹೊಸ ಹೊಸ CDM ಕ್ಲೀನ್ ಡೆವಲಪ್ಮೆಂಟ್ ಮೆಕಾನಿಸಮ್ ಅನ್ನೋ ವ್ಯವಸ್ಥೆನ ನಾವು ಜಾರಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಖಾನೆಯವರು ಅದು ಅಳವಡಿಸ್ಕೊಳ್ಬೇಕು. ಆಮೇಲೆ ತ್ಯಾಜ್ಯ ಉತ್ಪಾದನೆ ಏನು ಪ್ರಮಾಣ ಇದೆ, ಮೊದಲು 1 ಲೀಟರ್ ಆಲ್ಕೋಹಾಲ್ ತಯಾರು ಮಾಡಿದ್ರೆ 14 ಲೀಟರ್ ಸ್ಪೆಂಟ್ ವಾಶ್ ಬರೋದು, ವೇಸ್ಟ್ ಬರೋದು. ಈಗ ಅದನ್ನ ಈ ತಂತ್ರಜ್ಞಾನದ ಏನು ಅಡ್ವಾನ್ಸ್ಮೆಂಟ್ ಇಂದ ಇದು ಈಗ ಕೇವಲ 4 ಬಂದಿದೆ. ಸೊ ಆ ರೀತಿ ನಾವು ಅದನ್ನ ಕಡಿಮೆ ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದೀವಿ. ನೀರು ಕನ್ಸ್ಯೂಮ್ ಮಾಡೋದು ಸಹ ಪರ್ ಟನ್ ಆಫ್ ಪ್ರಾಡಕ್ಟ್ ನೀವು ಮೊದಲು ಅಷ್ಟು ಕನ್ಸ್ಯೂಮ್ ಮಾಡೋದು, ಅದಕ್ಕೆ ಒಂದು ಲಿಮಿಟ್ ಹಾಕ್ತಾ ಇದೀವಿ. ನೀವು ಅದಕ್ಕಿಂತ ಹೆಚ್ಚಿಗೆ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ, ಅದರಿಂದ ನೀರಿನ ಸಂರಕ್ಷಣೆ ಸಹ ಆಗುತ್ತೆ. ಈ ರೀತಿ ಸಾಕಷ್ಟು ಪ್ರೋಗ್ರಾಮ್ ಇದೆ. ಜೊತೆಗೆ ನಾವು ಸ್ಥಳೀಯ ಆಡಳಿತದ ಜೊತೆಗೆ ನಾವು ಸಾಕಷ್ಟು ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತೀವಿ, ಮಾಡಿ ಅಲ್ಲಿ ಇಲ್ಲಿ ಉತ್ಪತ್ತಿ ಆಗುವಂತ ಏನು ತ್ಯಾಜ್ಯ ಇದೆ ಸಿಮೆಂಟ್ ಇಂಡಸ್ಟ್ರಿ ಕಳಿಸಿ ಅದನ್ನಲ್ಲಿ ಬರ್ನ್ ಮಾಡುವಂತ ಇನ್ಸಿನರೇಷನ್ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಬಯೋಮೆಡಿಕಲ್ದು ಸಹ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಹೋಗ್ತಾ ಇದೆ. ಇದ ಅಲ್ದೇನೆ ಈಗೇನಾಗಿದೆ, ಎಲ್ಲರೂ ಇಲ್ಲಿರುವಂತ ಸಾರ್ವಜನಿಕರು ಎಲ್ಲರೂ ಭಾಗಿಯಾದ್ರೆ ಅವರಲ್ಲಿ ಉತ್ಪತ್ತಿ ಆಗುವಂತ ಪ್ರತಿಯೊಂದು ವಸ್ತು ಇದು ಪರಿಸರದಲ್ಲಿ ಹೋದಾಗ ಇದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ನಮಗೆಲ್ಲರಿಗೂ ಬೇಕಾಗತ್ತೆ. ಅದಕ್ಕೆ ಈಗ ಲೈಫ್ ಸೈಕಲ್ ಅನಾಲಿಸಿಸ್ ಅಂತಾನು ಅಂತಾರೆ. ಒಂದು ಯಾವುದೋ ಒಂದು ವಸ್ತು ಭೂಮಿ ಮೇಲೆ ಹೋಯಿತು ಅಂದರೆ ಅದು ಮುಂದೆ ಏನಾಗುತ್ತೆ, ಅದು ಕೊಳತು ಅಥವಾ ಭೂಮಿಯಲ್ಲಿ ಕರಗಿ ಹೋಗುತ್ತಾ, ಭೂಮಿಯಲ್ಲಿ ಒಂದಾಗತ್ತಾ, ಅಥವಾ ಅಲ್ಲಿ ಭೂಮಿಯಲ್ಲಿ ಸೇರಿಕೊಂಡು ಅದಕ್ಕೆ ಮತ್ತೆ ಹಾನಿ ಮಾಡುತ್ತಾ, ಅದನ್ನು ಮಾಡದೇ ಇರೋ ರೀತಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟು ನಾವು ಇದು ಮಾಡ್ತಾ ಇದ್ದೀವಿ, ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ.
1: ಸರ್, ಈಗ ಪರಿಸರ ಸಂರಕ್ಷಣೆಗಾಗಿ ವಿಶ್ವ ಪರಿಸರ ದಿನದ ಅಂಗವಾಗಿ ತಮ್ಮ ಇಲಾಖೆಯಿಂದ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ?
2: ಮೊದಲನೇದಾಗಿ ನಾವು ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಚಿತ್ರಕಲಾ ಸ್ಪರ್ಧೆ, ಎಸ್ ಐ ಕಾಂಪಿಟೇಷನ್ ಅವೆಲ್ಲ ಮಾಡ್ತಾ ಇದ್ದೀವಿ. ಜಾಥಾ ಮಾಡ್ತಾ ಇದ್ದೀವಿ. ಆಮೇಲೆ ಗಿಡಗಳನ್ನ ನೆಡೋ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ಈ ಹಿಂಡಾಲ್ಕೋದಲ್ಲಿ ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡಿದ್ದಾರೆ, ಅಂದರೆ ಸ್ಥಳೀಯ ಏನು ಸಸಿಗಳಿದ್ದಾವೆ ಅದರಿಂದನೇ ಕಾಡನ್ನು ಬೆಳೆಸುವಂಥದ್ದು. ನಾವೇನ್ ಮಾಡ್ತಾ ಇದೀವಿ, ಹೊರಗಡೆಯಿಂದ ಸಸಿಗಳನ್ನು ತಗೊಂಡ್ಬಂದು ನೆಡ್ತಾ ಇದ್ದೀವಿ. ನಮ್ಮ ಸ್ಥಳೀಯ ಸಸಿಗಳು ಇಲ್ಲಿ ಹೊಂದ್ಕೊಂಡಿರುತ್ತೆ, ಪರಿಸರ ಜೊತೆ ಹೊಂದ್ಕೊಂಡು ಇಲ್ಲಿಗೆ ಏನು ಅನುಗುಣವಾಗಿ ಏನು ಬೇಕೋ ಆ ಥರ ಇರ್ತವೆ. ಬೇರೆ ಕಡೆಯಿಂದ ಬಂದಾಗ ಅದು ಇನ್ವೇಸಿವ್ ಸ್ಪೀಸೀಸ್ ಆಗುತ್ತೆ, ಅದನ್ನು ಕಡಿಮೆ ಮಾಡೋದು. ಮಿಯಾವಾಕಿ ಫಾರೆಸ್ಟ್ ಅಂತ ಈ ಹಿಂಡಾಲ್ಕೋದಲ್ಲಿ ಮಾಡ್ತಾ ಇದ್ದೀವಿ, ಜೊತೆಗೆ ಬಟರ್ಫ್ಲೈ ಪಾರ್ಕ್ ಅಂತಲೂ ಮಾಡ್ತಾ ಇದ್ದಾರೆ. ಇನ್ನು ಇದಷ್ಟೇ ಅಲ್ಲದೆ ಸರ್ಕ್ಯುಲರ್ ಎಕಾನಮಿ, ನಾನು ನಿಮ್ಗೆ ಹೇಳಿದೆ, ಎಲ್ಲ ಇಂಡಸ್ಟ್ರಿಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ನಿಮ್ಮ CSR ಫಂಡಲ್ಲಿ ಅಲ್ಲಿರುವಂಥ ಲೇಕ್ ಇರ್ಬೋದು, ಅದನ್ನು ಡೆವಲಪ್ ಮಾಡಿ. ಅಲ್ಲಿರುವಂಥ ಶಾಲೆಗೆ ಮಧ್ಯಾಹ್ನ ಬಿಸಿ ಊಟ ಇರುತ್ತೆ, ಅವರಿಗೆ ಫ್ಯೂಲ್ ಬೇಕು. ಆ ಬಿಸಿ ಊಟ ವೇಸ್ಟ್ ಇರುತ್ತೆ, ಮತ್ತೆ ಗ್ರಾಮದಲ್ಲಿ ಬರುವಂಥ ವೇಸ್ಟನ್ನು ತೊಗೊಂಡು ಒಂದು ಬಯೋಗ್ಯಾಸ್ ಪ್ಲಾಂಟ್ ಹಾಕ್ಕೊಡಿ, ಆ ಗ್ಯಾಸಿಂದ ಅವ್ರಿಗೆ ಬಿಸಿನೀರು ಬರುತ್ತೆ, ಅಡುಗೆನೂ ಮಾಡ್ಕೊಳ್ಬೋದು. ಈ ಒಂದು ಕಾರ್ಯಕ್ರಮ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ಮತ್ತೆ ಬೇರೆ ಕಾರ್ಯಕ್ರಮಗಳು ಸಹ ಇದ್ದಾವೆ.
1: ಸರ್, ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಈ ಒಂದು ವಿಶ್ವ ಪರಿಸರದ ದಿನದ ಅಂಗವಾಗಿ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ನಾನು ನಮ್ಮ ಜೀವನ ಶೈಲಿಯನ್ನ ಸುಸ್ಥಿರ ಪರಿಸರ ಜೀವನ ಶೈಲಿ ಮಾಡಿಕೊಳ್ಬೇಕಾಗತ್ತೆ. ಪರಿಸರಕ್ಕೆ ಅಥವಾ ಆಜು ನಮ್ಮ ಸುತ್ತಲಿನ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನ ನಾವು ಅಳವಡಿಸ್ಕೊಳ್ಬೇಕು. ಜೋರಾಗಿ ಹಾರ್ನ್ ಹಾಕೋದಾಗಿರ್ಬೋದು, ಜೋರಾಗಿ ಟಿವಿ ಸೌಂಡ್ ಇಡೋದಾಗಿರ್ಬೋದು, ಪಟಾಕಿಗಳನ್ನ ಹರಿಸೋದಾಗಿರ್ಬೋದು, ಜೊತೆಗೆ ಜಲತ್ಯಾಜ್ಯವನ್ನು ಹಾಗೆ ಎಸೆಯೋದಾಗಿರ್ಬೋದು, ಗೃಹ ಬಳಕೆ ತ್ಯಾಜ್ಯವನ್ನು ಎಸೆಯೋದಾಗಿರ್ಬೋದು, ಇದನ್ನೆಲ್ಲ ನಾವು ಪರಿಸರ ಸ್ನೇಹಿಯಾಗಿ ನಮ್ಮ ಜೀವನ ಶೈಲಿನ ಅಳವಡಿಸ್ಕೊಳ್ಬೇಕು ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ.
1: ಖಂಡಿತ ಸರ್. ಸರ್, ಈ ಒಂದು ವಿಶ್ವ ಪರಿಸರದ ದಿನದ ಮಹತ್ವ, ಹಾಗೆಯೇ ಪರಿಸರ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ರಿ. ಧನ್ಯವಾದಗಳು.
2: ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶ್ವ ಪರಿಸರದ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲಕೃಷ್ಣ BS ಅವರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLV ಧ್ವನಿ 90.4 FM. ನಮಸ್ಕಾರ.
3: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಮರು ನವೀಕರಣ ಮಾಡುವ ಕುರಿತು.
1: ನವೀಕರಣ ಸಾಮಾನ್ಯವಾಗಿ ಪ್ರತಿ ವರ್ಷ ಮೇ 31ರ ಒಳಗೆ ಸ್ವಯಂಚಾಲಿತವಾಗಿ ನಡೆಯುತ್ತದೆ.
0: ಆದ್ದರಿಂದ ಸಮಯಕ್ಕೆ ನವೀಕರಣವಾಗಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 456 ರೂಪಾಯಿ ಮೊತ್ತವನ್ನು ಇಟ್ಟುಕೊಳ್ಳಿ.
1: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 436 ರೂಪಾಯಿಗಳು, ಜೀವ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ರೀಮಿಯಂ ಮೊತ್ತ ವರ್ಷಕ್ಕೆ 20 ರೂಪಾಯಿಗಳು, ಅಪಘಾತ ವಿಮಾ 2 ಲಕ್ಷ ರೂಪಾಯಿಗಳವರೆಗೆ.
0: ಈ ಯೋಜನೆಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಅಗತ್ಯ ಸಮಯದಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೆನರಾ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, SBI ಬ್ಯಾಂಕ್ ಹಾಗೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ ಜೊತೆಗೆ ಸ್ಮಾಲ್ ಪೇಮೆಂಟ್ ಬ್ಯಾಂಕ್, ಅಲ್ಲದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ನಗರಸಭೆ, ಪುರಸಭೆ ಮತ್ತು ಸಿಟಿ ಕಾರ್ಪೊರೇಷನ್ಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ.
1: ಸಮಯಕ್ಕೆ ಈ ಯೋಜನೆಗಳನ್ನು ನವೀಕರಣ ಮಾಡಿಸಿ ನಿಮ್ಮ ರಕ್ಷಣೆಯನ್ನು ಮುಂದುವರೆಸಿ.
2: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100ಹುನ್ ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ್ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ. ಗುಣಮಟ್ಟ ಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0812471399 ಆಣಿ 9740639702. ವೆಬ್ಸೈಟ್ ಆಹೆ

0: केएलई फार्मसी कॉलेज बेळगाव शैक्षणिक वर्ष 2026 आणि
1: KLE Pharmacy College, ಬೆಳಗಾವಿ 2016-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218, ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀವಿ ವೇರು ಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು. ಶುಭ ಶುಕ್ರವಾರ, 5ನೇ ಜೂನ್, ವರ್ಷದ 6ನೇ ತಿಂಗಳು, ತಿಂಗಳಿನ 5ನೇ ದಿನ, June 5, 2026. ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ SPB. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ SPB ಅವರ ಕೇಳಲಾರದಂತಹ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ ನಾನು. ಅದನ್ನು ಕೇಳಿ ನೀವು ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರುವುದಿಲ್ಲ, ಉತ್ತಮ ಗೀತೆಗಳು ಲೈಟ್ ಅಪ್ ಇವೆ. SPB ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ SP ಬಾಲಸುಬ್ರಹ್ಮಣ್ಯಂ ಅವರ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಅತಿ ಜಾಸ್ತಿ ಪ್ರಸಾರವಾಗದಂತಹ ಗೀತೆಗಳನ್ನು ಹುಡುಕಾಡಿದ್ದೇನೆ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಕೇಳ್ತಾ ಇದ್ರ ಏನು ಧ್ವನಿ 90.4 FM, ಇದು KLE ಕನಸು. ಮೊದಲನೇ ಗೀತೆ SPB ಅವರ ಧ್ವನಿಯಲ್ಲಿ ಬರ್ತಾ ಇದೆ, ರಾಕಿ ಚಿತ್ರದ ಸ್ನೇಹದ ಚಿಗುರು. ಕೇಳೋಣ, ಎಂಜಾಯ್ ಮಾಡೋಣ.

நியூ கேட்டா இதுலாம் அவ்வளோ மட்டும் மட்டும் ரேடியோ கேந்திரா வேணும் துணி இது மாதிரி பாயிண்ட் ஃபோர் எஃப்எம் கே எல் இ கனசோ நிம்மதிக்கு நானும் மஞ்சுநாத் பை இது சுப சுக்கிரவாரத ஸ்பெஷல் கார்யக்ரம வருஷத 6ನೇ ತಿಂಗಳಿನ 5ನೇ ದಿನ June 5, 2026 ಶುಭ ಶುಭ ಶುಭ ಶುಕ್ರವಾರ ಸ್ಪೆಷಲ್. ನಿನ್ನೆ ಇತ್ತು ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಜನ್ಮದಿನ. ಸೊ ನಾನು ನಿನ್ನೆ ಹೇಳಿದೆ ಈ ವಾರದಲ್ಲಿ ತಗೊಂಡು ಬರುತ್ತೇನೆ ನನ್ನ ಕಡೆಯಿಂದ SPB ಅವರ ಅತಿ ಜಾಸ್ತಿ ಪ್ರಸಾರವಾಗದಂತಹ ಕನ್ನಡ ಚಿತ್ರರಂಗದ ಮಸ್ಮಸ್ ಗೀತೆಗಳನ್ನ ಅಂತ ಸ್ನೇಹದ ಚಿಗುರು ಅನ್ನೋ ಚಿತ್ರದು ಅನ್ನೋ ಗೀತೆ ಫ್ರಾಮ್ ದ ಮೂವಿ ರಾಕಿ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರುವುದಿಲ್ಲ, ಒಳ್ಳೊಳ್ಳೆ ಗೀತೆಗಳು SPB ಅವರ ಧ್ವನಿಯಲ್ಲಿ ಪ್ರಸಾರವಾಗದಂತಹ ಗೀತೆಗಳನ್ನ ಸಂಗ್ರಹಿಸಿ ಇಟ್ಟಿದ್ದೇನೆ, ಬನ್ನಿ ಕೇಳೋಣ ಕಾರ್ಯಕ್ರಮದ ಮುಂದಿನ ಗೀತೆ. ಎಸ್ ಬರ್ತಾ ಇದೆ ಈ ಚಿತ್ರ ಲೊಡ್ಡಿ. ಎಸ್, ಈ ಲೊಡ್ಡಿ ಅನ್ನೋ ಚಿತ್ರದಲ್ಲಿ ಲೊಡ್ಡಿ ಡಾನ್ಸ್ SPB ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಸೊ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಶುಭ ಶುಕ್ರಮಾನದ ಸ್ಪೆಷಲ್. SPB ಅವರ ಗೀತೆಗಳು, ಅತಿ ಜಾಸ್ತಿ ಪ್ರಸಾರವಾಗದಂತಹ ಗೀತೆಗಳನ್ನ ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ, ಆತ್ಮೀಯ ಸ್ನೇಹಿತರೆ ಬನ್ನಿ ಕೇಳೋಣ ಎಂಜಾಯ್ ಮಾಡೋಣ. ಕಾರ್ಯಕ್ರಮದಲ್ಲಿ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ ಅಂತ ಹೇಳಿ ನನಗೆ ರಾಜಶ್ರೀ ಅವರು, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ, ಎಲ್ಲಿದ್ದೀರಿ ನೀವು? ಎಸ್, ಗುಡ್ ಮಾರ್ನಿಂಗ್ ಮಂಜುನಾಥ್ ಸರ್ ಆ್ಯಂಡ್ ಎಲ್ಲರಿಗೂ ಅಂತ ಹೇಳಿ ನನಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ಚಂದ್ರಕಾಂತ್ ಬಡ್ಗಾವಿಯವರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ SPB ಅವರ ಕನ್ನಡ ಚಿತ್ರರಂಗದ ಅತಿ ಜಾಸ್ತಿ ಪ್ರಸಾರವಾಗದಂತಹ ಕೇಳಲಾರದಂತಹ ಗೀತೆಗಳನ್ನು ಹುಡುಕಾಡ್ತಂದಿದ್ದೇನೆ. ಆತ್ಮೀಯ ಸ್ನೇಹಿತರೆ ಬನ್ನಿ ಕೇಳೋಣ ಎಂಜಾಯ್ ಮಾಡೋಣ.

Vishnu, the lion of Kannada cinema. This is a tribute to Simha. ಬಲ್ಗೈ ಬಳ್ಳೆ ತಿರುಗಿಸ್ತಿದ್ರೆ ಎಡಗೈಲ್ ಪಂಚು ಕೊಡ್ತಾ ಇದ್ರೆ ನಿಲ್ಲಂಗಿಲ್ಲ ಸಿಂಹದ ಮುಂದೆ ಕಾಸಿಗೂ ಸೈಮಾಸ

ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಆತ್ಮೀಯ ಸ್ನೇಹಿತರ ದೇವದಾಸ್ ಚಿತ್ರದ್ದು ಗೀತೆ ಸಾರಾಯಿ ಶೀಶೆಯಲ್ಲಿ. ಅಪ್ಪಾಜಿ ಅವರ ಜೋರೈತಿ ಹಾಡು, ಜೋರಿದೆ ಗೀತೆಗಳು, ಸೂಪರ್ ಆದ ಕಾರ್ಯಕ್ರಮ ಅಂತ ವಿನೋದ್ ಅವರು ಮೆಸೇಜ್ ಮಾಡಿದರೆ. ಎಸ್ ಅಡ್ವೊಕೇಟ್ ಪ್ರಮಿಳಾ ಹಂಪನ್ ಅವರವರೇ, ಶುಭೋದಯ ನಿಮಗೆ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ಪರಿಸರ ದಿನ ಇವತ್ತು. ಈ ಪರಿಸರದಲ್ಲಿ ನಾವು ಆ್ಯಂಡ್ ಒಂದಿನ ನಾವು ಈ ಪರಿಸರದಲ್ಲಿ ಒಂದಾಗುವೆ. ಸೊ ಸ್ನೇಹಿತರೆ, ನಾವು ಆ್ಯಂಡ್ ಪರಿಸರ ಇಬ್ಬರೂ ಒಂದೇಯ. ಮಣ್ಣಲ್ಲಿ ಮಣ್ಣಾಗಿ ಹೋಗೋಕ್ಕಿಂತ ಮುಂಚೆ ಈ ಮಣ್ಣನ್ನು ಉಳಿಸೋ ಅಂತಹ ಕಾರ್ಯ ಮಾಡಿ. ಒಂದೆರಡು ಗಿಡಗಳನ್ನು ಹಚ್ಚಿ. ನೀವು ಬಳಸೋ ಪ್ಲಾಸ್ಟಿಕ್ಕು ನಾವು ಈ ದುನಿಯಾ ಬಿಟ್ಟು ಹೋದ್ರೂ ಉಳಿಯುತ್ತೆ ಉಳಿಯುತ್ತೆ ಉಳಿಯುತ್ತೆ ಈ ಭೂಮಿ ಮೇಲೆ. ಸೊ ನಾವು ಈ ದುನಿಯಾ ಬಿಟ್ಟು ಹೋಗುವಾಗ ಪ್ಲಾಸ್ಟಿಕ್ ಬಿಟ್ಟು ಹೋಗೇ ಹೋಗ್ತೇವೆ, ಅದ್ರಾಗೇನು ಡೌಟೇ ಇಲ್ಲ. ಆದರೆ ಒಂದೆರಡು ಗಿಡ ಮರಗಳನ್ನು ಬಿಟ್ಟು ಹೋದರೆ ಇನ್ನೂ ಉತ್ತಮ, ಹೌದಲ್ವಾ? ಅಥವಾ ಗಿಡ ಮರ ಹಚ್ಚಿ ಅನ್ನೋ ಒಂದು ಸ್ಫೂರ್ತಿ ಇನ್ನೊಬ್ಬರಲ್ಲಿ ತುಂಬಿ ಈ ದುನಿಯಾ ಬಿಟ್ಟು ಹೋದರೆ ಇನ್ನೂ ಉತ್ತಮ ಅಲ್ವಾ? ಸೊ ಸ್ನೇಹಿತರೆ ನೋಡಿ, ನೀರಿನ ಅಭಾವ, ಜಾಸ್ತಿ ಬಿಸಿಲು, ಮಳೆ ಕಮ್ಮಿ, ಈಗ ಇಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಪ್ರದೂಷಣ ಜಾಸ್ತಿ, ಧ್ವನಿ ಪ್ರದೂಷಣ ಅಷ್ಟೇ ಅಲ್ಲ, ವಾಯು ಪ್ರದೂಷಣ ಕೂಡ. ಎಷ್ಟೋ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಊರುಗಳಲ್ಲಿ ಶ್ವಾಸ ತಗೊಳ್ಳೋಕೆ ಶುದ್ಧವಾದ ಗಾಳಿನೇ ಇಲ್ಲ. ಈ ವಿಶ್ವ ಪರಿಸರ ದಿನದಂದು ನಾವು ಒಂದಿನದಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಆತ್ಮೀಯ ಸ್ನೇಹಿತರ. ಇದಕ್ಕೆ ಪ್ರತಿನಿತ್ಯ ನಾವು ಏನಾದ್ರು ಮಾಡಬೇಕು, ಅದಕ್ಕೆ ನಾವು ನೆನಪಿಟ್ಕೋಬೇಕು ಕಿ ನಾವು ಮಣ್ಣಲ್ಲಿ ಮಣ್ಣಾಗೋಕ್ಕಿಂತ ಮುಂಚೆ ಈ ಮಣ್ಣಿಗೆ ಏನಾದರೂ ಮಾಡಿ ಹೋಗಲೇಬೇಕು. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಿ ಅವರ ಕೇಳಲಾರದಂತಹ ಗೀತೆಗಳನ್ನು ಸಂಗ್ರಹಿಸಿ ನಾನು ಇಟ್ಟಿದ್ದೇನೆ. ಅದನ್ನು ತಾವು ಎಲ್ಲರೂ ಪ್ರೀತಿಯಿಂದ ಕೇಳಿ ಎಂಜಾಯ್ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಎಸ್ ಪಿ ಬಿ ಸ್ಪೆಷಲ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ, ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ಜೋರ ಐತಿ ನಮ್ಮ ಎಸ್ ಪಿ ಬಿ ಅವರ ಧ್ವನಿ ಕಾರ್ಯಕ್ರಮದ ಈ ಗೀತೆನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ನಗು ನಗುತ್ತಿರುವ ಮೊಗದಲ್ಲಿ ಎಸ್ ಪಿ ಬಿ ಅವರ ಗೀತೆ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ದೀಪ ಅನ್ನೋ ಚಿತ್ರದ್ದು ನೀವು ಕೇಳ್ತಾ ಇದ್ದೀರಾ. ವೇನು ಧ್ವನಿ ಕನಸು ನಮ್ಮ ರಾಜಶ್ರೀ ಅವರು, ಮಂತ್ರಾಲಯ, ಶ್ರೀಶೈಲ ಹಾಗೂ ಹಂಪಿ, ಪಂಚಮುಖಿ, ಹನುಮಪ್ಪ, ಅಂಜನಾದ್ರಿ ಬೆಟ್ಟ, ಈ ಎಲ್ಲಾ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾರೆ. ಅಲ್ಲಿಂದ ನನಗೆ ಆಶೀರ್ವಾದವನ್ನು ತಂದಿದ್ದಾರೆ, ನನಗೆ ತುಂಬಾ ಖುಷಿಯಾಗಿದೆ ಅಂತ ಹೇಳಿ ಒಂದು ವಿಡಿಯೋನು ಕಳಿಸಿದ್ದಾರೆ. ರಾಯರು ಕಾಣಿಸ್ತಾ ಇದ್ರೆ ಅದರಲ್ಲಿ. ಸೊ ಸ್ನೇಹಿತರೆ, ವೇಣು ದುನಿಯ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮನ್ನ ಸಂಪಾದನೆ ಮಾಡಿದ್ದೇ ನನ್ನ ನಿಜವಾದ ಸಂಪತ್ತು. ನೀವು ಎಲ್ಲಾ ಪುಣ್ಯಕ್ಷೇತ್ರಕ್ಕೆ ಹೋಗಿ ನೆನಪು ಮಾಡ್ತಿರಲ್ಲ ಅಷ್ಟು ಸಾಕು. ರಾಜಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಕಾಲ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ನಡೆಯುತ್ತೆ, ನೀವು ಅಲ್ಲಿಂದ ಒಂದೇ ಒಂದು ಕ್ಷಣ ನನ್ನನ್ನು ನೆನಪಿಸಿದ್ರಲ್ಲ, ನಾನು ಅಲ್ಲಿ ಬಂದಂಗಾಯ್ತು. ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಎಸ್ ಪಿ ಬಿ ಅವರ ಕೇಳಲಾರದಂತಹ ಗೀತೆಯನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ ಆತ್ಮೀಯ ಸ್ನೇಹಿತರೆ. ಅಂದರೆ ಇಲ್ಲಿ ವೇಣುಧ್ವನಿಯಲ್ಲಿ ಬಹಳಷ್ಟು ಗೀತೆಗಳು ನಾನು ಅದನ್ನು ಪ್ರಸಾರನೇ ಮಾಡಿಲ್ಲ. ಅಂಥ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟು ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಈಗ ಮುಂದಿನ ಗೀತೆ ದೀಪಾ ಚಿತ್ರದ್ದು, ಎಸ್ ಪಿ ಬಿ ಸ್ಪೆಷಲ್ ಕಾರ್ಯಕ್ರಮ, ಕೇಳಿ ಮಜಾ ಮಾಡಿ.

அவரு செல்லுவலி நடு நடு திருவா. ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ದಿಸ್ ಇಸ್ ಎಸ್ ಪಿ ಬಿ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಶೇಷತೆ, ಕನ್ನಡ ಚಿತ್ರರಂಗದ ಎಸ್ ಪಿ ಬಿ ಅವರ ಗೀತೆ ಕೇಳಲಾರದಂತಹ ಪ್ರಸಾರವಾಗದಂತಹ ಗೀತೆಯನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ, ಕೇಳಿ ಮಜಾ ಮಾಡಿ. ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ತುಂಟ, ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಪ್ರೀತ್ ಸೋನ ಬಾ ಈ ಗೀತೆ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಮಸ್ತ್ ಮಸ್ತ್ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಾ ಅಂತ ಪೂಜಾ ಅವರು ಮೆಸೇಜನ್ನು ಮಾಡಿದ್ದಾರೆ. ಮಣ್ಣಿನಲ್ಲಿ ಮಣ್ಣಾಗೋಕ್ಕಿಂತ ಮುಂಚೆ ಮಣ್ಣಿನ ಕಾಳಜಿ ತಗೊಳ್ಳಿ ಅಂತ ಹೇಳಿರುವ ಮಾತು ನಮಗೆ ಬಹಳ ಇಷ್ಟವಾಯಿತು. ಹೆಂಗೆ ವಿಚಾರ ಮಾಡ್ತೀರಿ? ಹೆಂಗೆ ವಿಚಾರ, ನಾನು ಮಾಡೋದಿಲ್ಲ. ಇದು ಮಂಜುನಾಥ ಅಲ್ಲ ಮಾತನಾಡೋದು, ಇದು ದೇವರ ಆಟ, ದೇವರ ಆಟ. ಎಲ್ಲ ದೇವರೇ ಮಾತಾಡ್ತಾರಪ್ಪ, ನಂದೇನಿಲ್ಲ ಇದರಲ್ಲಿ. ನೋಡ್ರಿ, ಕಾರ್ಯಕ್ರಮ ಮುಂದೆ ಹೋಗೋಣ. ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ಟುಡೇ ವೆಜಿಟೇಬಲ್ ಥಾಲಿ ಪೇಟ್ ನಾಷ್ಟ. ನೀವು ಬಂದು ನಾಷ್ಟ ಮಾಡಲಿಕ್ಕೆ ಟುಡೇ ಸಾಂಗ್ಸ್ ಆರ್ ವೆರಿ ಸ್ಪೆಷಲ್ ಬರ್ತಾ ಇವೆ ಅಂತ ಕಾಂಚನ್ ಗೋಪಾಲ್ರೆಡ್ಡಿ ಅವರು ನನಗೆ ತಿಳಿಸಿದ್ದಾರೆ. ವೆಜಿಟೇಬಲ್ ಥಾಲಿ ಪೀಟ್ ಮಾಡಿದಾರಂತ. ಥಾಲಿ ಪೀಟು ನನ್ನ ಹೊಟ್ಟೆ ಮೇಲೆ ಲಾಟಿ ಚಾರ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ಅವರ ಪ್ರೀತಿಯಿಂದ ಗೀತೆಗಳು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಮುಂದಿನ ಗೀತೆ ಬನ್ನಿ ಕೇಳೋಣ. ನಾನು ಕೇಳಲಿಲ್ಲ ಸ್ನೇಹಿತರು, ಬಹಳಷ್ಟು ಗೀತೆಗಳನ್ನು ಅಂಥ ಗೀತೆಗಳನ್ನು ಹುಡುಕ್ಯಾಡಿಟ್ಟಿದ್ದೇನೆ. ಆ್ಯಂಡ್ ಬನ್ನಿ, ನಮ್ಮ ಎಸ್ ಪಿ ಬಿ ಅವರು ನಮ್ಮೊಂದಿಗಿಲ್ಲ ಆತ್ಮೀಯ ಸ್ನೇಹಿತರೆ, ಆದರೆ ಕಲಾವಿದರು ದೇಹವನ್ನು ಬಿಟ್ಟು ಹೋಗಿರ್ತಾರೆ, ಆದರೆ ಅವರ ಕಲೆ ನಮ್ಮೊಂದಿಗೆ ಸದಾ ಇರುತ್ತೆ. ಸೊ ಸ್ನೇಹಿತರೆ, ಇಲ್ಲಿದ್ದಾಗ ನಾವು ಏನೆಲ್ಲ ತಗೋತೇವೆ, ಇಟ್ಕೋತೇವೆ, ಪಡಿತೇವೆ, ಅದಕ್ಕಿಂತ ಮುಂಚೆ ನಾವು ಇಲ್ಲಿಂದ ಹೋದಾಗ ಏನೆಲ್ಲ ಬಿಟ್ಟು ಹೋಗ್ತೇವೆ ಅದರ ಬಗ್ಗೆ ವಿಚಾರ ಮಾಡಬೇಕ್ರಿ. ಇದ್ದಾಗ ಎಷ್ಟು ಜನರನ್ನು ನಗಿಸಿದ್ವಿ, ನಾವು ಇದನ್ನು ದುನಿಯಾ ಬಿಟ್ಟು ಹೋದಾಗ ಎಷ್ಟು ಜನರನ್ನು ಅಳಿಸಿದ್ವಿ. ಹಿಂಗಿರ್ಬೇಕು ಲೆಕ್ಕ, ಲೆಕ್ಕ ಉಲ್ಟಾ ಇರಬಾರ್ದ್ರಿ. ನಾವು ಇದ್ದಾಗ ಎಷ್ಟು ಜನರನ್ನು ಅಳಿಸಿದ್ವಿ, ಸತ್ತು ಹೋದಾಗ ಎಷ್ಟು ಜನರನ್ನು ನಗಿಸಿದ್ವಿ. ಭಾಳ ವ್ಯರ್ಥ ಜೀವನ ಅದು. ಸೊ ಸ್ನೇಹಿತರೆ, ಇವತ್ತು ವಿಶ್ವ ಪರಿಸರ ದಿನ. ಈ ಮಣ್ಣಲ್ಲಿ ಮಣ್ಣಾಗಿ ಹೋಗೋಕ್ಕಿಂತ ಮುಂಚೆ ಈ ಮಣ್ಣನ್ನು ಉಳಿಸೋ ಪ್ರಯತ್ನ ಮಾಡಿ, ಮಣ್ಣನ್ನು ಕಾಯೋ ಪ್ರಯತ್ನ ಮಾಡಿ. ಬನ್ನಿ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಣ, ಎಂಜಾಯ್ ಮಾಡೋಣ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
1: ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಎಸ್ ಪಿ ಬಿ ಅವರ ಕೇಳಲಾರದಂತಹ ಗೀತೆಗಳನ್ನ ರೆಡಿ ಮಾಡಿಟ್ಟಿದ್ದೇನೆ ಅಂತ ಹೇಳಿದೆ. ಮುಂದಿನ ಕಣ್ಮಣಿ ಅನ್ನೋ ಚಿತ್ರದ ಗೀತೆ ಕೇಳಿ ಮಜಾ ಮಾಡಿ.

ಹಾ, ಏನೋ ಮಂಜು, ಅತಿ ಜಾಸ್ತಿ ಪ್ರಸಾರವಾಗದಂತ ಗೀತೆ ಅಂತ ಹೇಳಿದಿ. ಈ ಗೀತೆ ಬಂತಲ್ಲ, ಇದು ಬಹಳ ಬಾರಿ ಪ್ರಸಾರವಾಗಿದೆ. ಅಣ್ಣವರ ಚಿತ್ರ ಎರಡು ಕನಸುದ್ದು. ಆದ್ರೆ ಈ ಒಂದು ಹಾಡು ಆತ್ಮೀಯರೇ, ಶಿವಣ್ಣ ಅಭಿನಯಿಸಿರುವ ಒಂದು ಚಿತ್ರ ಇದೆ, ಮುಂದಿನ ಕಣ್ಮಣಿ ಅನ್ನೋ ಚಿತ್ರದ್ದು ಆಗಿತ್ತು. ಎಂದೆಂದು ನಿನ್ನನ್ನು ಮರೆತು. ಸೊ ಸ್ನೇಹಿತರೆ, ಈ ವರ್ಜನ್ನು ನೀವು ಕೇಳಿದ್ರಿ. ಆಚೆ ನಮ್ಮ ಇದೇ ಹಾಡನ್ನು ಪಿ ಬಿ ಶ್ರೀನಿವಾಸ್, ವಾಣಿ ಜಯರಾಮ್ ಅವರು ಹಾಡಿರುವ ಹಾಡಾಗಿತ್ತು, ಫ್ರಾಮ್ ಅಣ್ಣವರ ಚಿತ್ರ ಎರಡು ಕನಸು. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಕರುಣಾಮಯಿ ಚಿತ್ರದ ಗೀತೆ, ಮನಸ್ಸಲ್ಲಿ ಬಯಸುವೆ. ಎಸ್ ಪಿ ಬಿ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಮಜಾ ಮಾಡಿ. ಅತಿ ಜಾಸ್ತಿ ಪ್ರಸಾರವಾಗದಂತಹ ಗೀತೆಗಳನ್ನು ರೆಡಿ ಮಾಡಿಟ್ಟಿದ್ದೇನೆ ಆಫ್ ಎಸ್ ಪಿ ಬಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರಲಾರದೆ ಒಳ್ಳೊಳ್ಳೆ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಾ ಅಂತ ಪ್ರವೀಣ್ ಅವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರತೀಕ್ಷಾ ಅವರು ಮೆಸೇಜನ್ನು ಮಾಡಿದರೆ, ಮಂಜುನಾಥ್ ಅವರ ನಿಮ್ಮ ಧ್ವನಿ ಕೇಳಿ ಖುಷಿ ಅನಿಸುತ್ತೆ, ಎಸ್ ಪಿ ಬಿ ಅವರ ಕೇಳಲಾರದಂತಹ ಗೀತೆಯನ್ನು ರೆಡಿ ಮಾಡಿಟ್ಟಿದ್ದೀರಾ, ಅದಕ್ಕೆ ಧನ್ಯವಾದ. ಎಸ್, ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಸ್ನೇಹಿತರೆ, ಇದು ವೇಣು ಧ್ವನಿ 90.4 FM KLE ಕನಸು, ಮೊಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಹಾಡನ್ನು ಕೇಳಿ ಮಜಾ ಮಾಡಿ.

நியூ கேஸ் ஹைதராபாத் துணை நாடி பன்ஃபர் எஃப்எம் கேஎல்இ கதை சுபலகாவிய மட்டுமல்ல ரேடியோ கேந்திரா இது எஸ்பிபி ஸ்பெஷல் கார்யக்ரம. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರ ಎಸ್ಪಿಬಿ ಅವರ ಕೇಳಲಾರದಂತಹ ಪ್ರಸಾರವಾಗದಂತಹ ಗೀತೆಯನ್ನ ಸಂಗ್ರಹಿಸಿ ಇಟ್ಟಿದ್ದೇನೆ, ಅದನ್ನ ನೀವು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಎಸ್ಪಿಬಿ ಅವರ ಗೀತೆ, ಎಸ್ಪಿಬಿ ಅವರ ಧ್ವನಿಯಲ್ಲಿ ಚಲುವೆ ನನ್ನ. ಈ ಗೀತೆ ಸುಪ್ರಭಾತ ಅನ್ನೋ ಚಿತ್ರದ್ದು ಬರ್ತಾ ಇದೆ. ಕೇಳೋಣ, ಎಂಜಾಯ್ ಮಾಡೋಣ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 9.4 FM KLE ಕನಸು.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ.
1: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.5 FM. ಇದು KLE ಕನಸು ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು SPB ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯ SPB ಅವರ ಗೀತೆಗಳು, ಅದು ಜಾಸ್ತಿ ಪ್ರಸಾರವಾಗದಂತಹ ಕೇಳಲಾರದಂತಹ ಗೀತೆಗಳನ್ನ ರೆಡಿ ಮಾಡಿ ಸಂಗ್ರಹಿಸಿ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಅದನ್ನ ನೀವು ಪ್ರೀತಿಯಿಂದ ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಗೀತೆ ಜೂಟ್ ಚಿತ್ರದ ನೀನು ಅಳಗ್ ಅವಳಾಗಬಹುದು ಅನ್ನೋ ಒಂದು ಗೀತೆ, ನೀನು ಅವಳಾಗಬಹುದು ಅನ್ನೋ ಗೀತೆ ರೆಡಿಯಾಗಿದೆ ನಿಮ್ಮೆಲ್ಲರಿಗೋಸ್ಕರ. ಸೊ ಸ್ನೇಹಿತರೆ ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು SPB ಸ್ಪೆಷಲ್ ಕಾರ್ಯಕ್ರಮ. ವರ್ಷದ 6ನೇ ತಿಂಗಳು, ತಿಂಗಳಿನ 5ನೇ ದಿನ, ಶುಭ ಶುಕ್ರವಾರ 5 ಜೂನ್ 2026. ನಿಮ್ಮೊಂದಿಗೆ ನಾವು SPB ಸ್ಪೆಷಲ್ ಕಾರ್ಯಕ್ರಮ.
0: ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ. ಆದ್ರೆ ಹೂವು ತುಂಬಾನೇ ಮೃದು, ನೀನೇ ಆ ಹೂ. ಆದ್ರೆ ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
2: ರೈಟ್.
0: ಜೂಟ್.

ಆತ್ಮೀಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು ನಾನು ಬಾಣಿ ಫೋರ್ ಎಫ್ಎಂ ಕೆಎಲ್ ಈ ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಉತ್ತಮ ಗೀತೆಗಳು. ಹಾಗೆ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ SPB ಅವರ ಕೇಳಲಾರದಂತಹ, ಪ್ರಸಾರವಾಗದಂತಹ ಗೀತೆಯನ್ನು ಕೇಳ್ತಾ ಇದ್ದೀರಾ. ಬನ್ನಿ, ವಾಟ್ಸಪ್ ಮೆಸೇಜ್ ಮುಖಾಂತರ ಏನೇನು ಹೇಳ್ತಾರೆ ನೋಡೋಣ. ಶೋಭಾ ಅವರು ಹೇಳ್ತಾ ಇದ್ದಾರೆ, ಅಥರ್ವ ಅವನಿಗೆ ಜ್ವರ ಬಂದಿದೆ ಮಂಜು, ಆಸ್ಪತ್ರೆಗೆ ಹೋಗಿ ಬಂದಿದ್ದೇವೆ, ಆರಾಮಾಗಿಲ್ಲ. ನೋಡಿ, ನಮ್ಮ ಶೋಭಾ ಅವರು, ನಮ್ಮ ಡೌಲಿ ಕುಟುಂಬದವರು ಇವರು. ಅವರ ಮಗ ಅಥರ್ವ ಅವನಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋ ಇವರು, ಇವರ ಮಗನಿಗೆ ಹಿಂಗಾಗಿದೆ ಅಂದರೆ ಖಂಡಿತ ದೇವರು ಅವರಿಗೆ ಕಾಪಾಡ್ತಾರೆ. ಶೋಭಾ ಡೌಲಿ ಅವರೇ, ಟೆನ್ಷನ್ ಬಿಟ್ಟಾಕಿ, ಇಲ್ಲಿ ನಮ್ಮ ವೇಣುಧ್ವನಿಯ ಕುಟುಂಬದಲ್ಲಿರೋ ಎಷ್ಟೋ ಜನರಿದ್ದಾರೆ. ಅಲ್ಲಿ ರಾಜಶ್ರೀ ಅವರು ಆಲ್ರೆಡಿ ಮಂತ್ರಾಲಯಕ್ಕೆ, ಶ್ರೀಶೈಲಕ್ಕೆ, ಪಂಚಮುಖಿ ಹನುಮಪ್ಪನ ಅಂಜನಾದ್ರಿ ಬೆಟ್ಟಕ್ಕೆ, ಈ ತೀರ್ಥ ಕ್ಷೇತ್ರಕ್ಕೆಲ್ಲ ಹೋಗಿ ಬಂದಾರ. ಅವರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೋತಾರೆ. ಕಂಚನ್ ಕೋಪರಡು, ಭಾಳಷ್ಟು ಜನ ಇದ್ದಾರೆ ನಮ್ಮ ವೇಣುಧ್ವನಿಯ ಕುಟುಂಬದಲ್ಲಿ, ಇನ್ನೊಬ್ಬರಿಗೆ ಒಳ್ಳೇದಾಗಲಿ ಅಂತಾನೇ ಬೇಡ್ಕೋತಾರೆ. ಸೊ ಅಥರ್ವನಿಗೆ ಒಳ್ಳೇದಾಗೆ ಆಗುತ್ತೆ, ಟೆನ್ಷನ್ ತೊಗೋಬೇಡಿ. ಜಾಸ್ತಿ ಏನಿಲ್ಲಲ್ಲ ಅಷ್ಟೇ ನನಗೆ ತಿಳಿಸಿ, ಜಾಸ್ತಿ ಏನು ಸೀರಿಯಸ್ ಆಗಿಲ್ಲಲ್ಲ ಅಷ್ಟೇ ತಿಳಿಸಿ. ನಾರ್ಮಲ್ ಜ್ವರ ಅಲ್ವಾ, ವೈದ್ಯರು ಏನು ಹೇಳಿದಾರೆ ಅದನ್ನು ನೀವು, ವೈದ್ಯರು ಏನು ಹೇಳ್ಯಾರ, ಏನು ಔಷಧಿ ಕೊಟ್ಟಾರ ಟೈಮಿಗೆ ತೊಗೊಂಡು ರೆಸ್ಟ್ ಮಾಡಿ ಅಂತ ತಿಳಿಸಿ. ಏನಾದ್ರು ಹೆಚ್ಚಿದ್ರೆ ನನಗೆ ತಿಳಿಸಿ, ಏಕೆಂದರೆ ಈಗ ವಾತಾವರಣದಲ್ಲಿ ಬದಲಾವಣೆ, ಮಳೆ ರಾಯ ಬರ್ತಾ ಇದ್ದಾನೆ. ಸೊ ಅಂಥ ಸಂದರ್ಭದಲ್ಲಿ ಅಥರ್ವ ಒಳ್ಳೇದಾಗಲಿ ನಿನಗೆ. ಹೆತ್ತವರು ಚಿತ್ರದ ನೋಡ್ರಿ, ಕರೆಕ್ಟ್ ಟೈಮಲ್ಲಿ ಬರ್ತಾ ಇದೆ. ಹೆತ್ತವರು ಅನ್ನೋ ಚಿತ್ರ ನನ್ನ ಮನಸ್ಸಿನ ಅನ್ನೋ ಗೀತೆ. ಹೆತ್ತವಳು ನಮ್ಮ ಶೋಭಾ ಡವಳಿಯವರು ಅವರ ಪ್ರೀತಿಯ ಮಗನಿಗೋಸ್ಕರ ಒಂದು ಬೇಡ್ಕೊಂಡಾರೆ. ಎಲ್ಲರಿಗೂ ಎಸ್ಪೆಷಲಿ ನನಗೆ ಒಳ್ಳೇದಾಗಲಿ ಅಂತ ಬೇಡ್ಕೋತಾರೆ ಇವರು. ಸ್ನೇಹಿತರೆ, ರಾಯರ ಮಟ್ಟಕ್ಕೆ ಹೋದರೆ ಮೊದಲು ಇವರ ಬೇಡಿಕೆಗಿಂತ ಜಾಸ್ತಿ ನನ್ನನ್ನು ಬೇಡ್ಕೋತಾರೆ. ಇಂಥ ಒಳ್ಳೆಯವರ ಜೊತೆ ಒಳ್ಳೆಯದೇ ಆಗುತ್ತೆ. ಸೊ ಮತ್ತೊಮ್ಮೆ ಶೋಭಾ ಅವರೇ, ಮತ್ತೇನಾದರೂ ಇದ್ದರೆ ತಿಳಿಸಿ ನನಗೆ. ನಾವು ಜ್ವರ ಬಿಟ್ಟು ಮತ್ತಿನ್ನೇನಿಲ್ಲಲ್ಲ, ನಾರ್ಮಲ್ ಜ್ವರ ಅಲ್ವಾ ಅಷ್ಟೇ. ಕಾರ್ಯಕ್ರಮ ನಿಮ್ಮೊಂದಿಗೆ, ನಾವು SPB ಸ್ಪೆಷಲ್ ಹೆತ್ತವರು ಚಿತ್ರದ್ದು ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ. ಕೇಳಿ ಮಜಾ ಮಾಡಿ.

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಕದಂಬ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಎಸ್ ಪಿ ಬಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ, ಅದನ್ನು ಕೇಳಿ ಎಂಜಾಯ್ ಮಾಡಿ ಅಂತ ಹೇಳಿದೆ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಇನ್ನೊಂದು ಗೀತೆ ಫ್ರಾಮ್ ದ ಮೂವಿ ಶ್ರೀಗಂಧ. ರಮೇಶ್ ಅರವಿಂದ್ ಅವರು ಹಾಗೂ ಸುಧಾರಾಣಿ ಅವರು ಅಭಿನಯಿಸಿರುವ ಚಿತ್ರ ಒಂದು ಅಪರೂಪದ ಅನ್ನೋ ಗೀತೆ ಎಸ್ ಪಿ ಬಿಯವರ ಧ್ವನಿಲಿ. ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡಿ.

ಆತ್ಮೀಯ ಸ್ನೇಹಿತರೆ, ಇದಾಗಿತ್ತು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಎಸ್ ಪಿ ಬಿ ಅವರ ಕಾರ್ಯಕ್ರಮ ಕೇಳಲಾರದಂತಹ ಪ್ರಸಾರವಾಗದಂತಹ ಗೀತೆಗಳು. 2 ಗಂಟೆ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಆಗೋದಿಲ್ಲ ನ್ಯಾಯ ಮಾಡಲಿಕ್ಕೆ, ಏಕೆಂದರೆ ಅವರು ಆ ಗೀತೆಗಳು ನಾನು ಎವ್ರಿ ಡೇ ಪ್ರಸಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೂ 2-3 ತಿಂಗಳು ಸಾಲುವುದಿಲ್ಲ. ಸೊ ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯವನ್ನು ಕೊಟ್ಟು ತಾವು ಪ್ರೀತಿಯಿಂದ ಕೇಳಿದ್ದಕ್ಕೆ ಧನ್ಯವಾದ ತಿಳಿಸುತ್ತಾ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ನಕ್ಕಿ ಮದೆ. ಪೈಲಾಯ್ನಾರ್ ಆಯ್ ಬಾಬಾ, ನಂತರ ಕಾಯ್ ಪಾಯಿ ತಿನ್ನಕ್ಕಿ ಗಾವ್ತಿರೇ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ಹೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು 4 ದಿನದ ಜೀವನ. ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೆ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತುವನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವರಿಗೆ ಕನಸು, ಅದಕ್ಕೆ ಹೇಳೋದು ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿರಪ್ಪ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು

ಬೇಕು ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ಮಾಡಿ ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡಮ್ಮ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡಮ್ಮ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋ ಮಾತಾಡಿ ಮರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಇದು 90.4 FM. ಈಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಗಾಯನವನ್ನು ರಾಗ್ ಬೂಪ್ನಲ್ಲಿ ಹಾಡಲಿದ್ದಾರೆ ವಿದುಷಿ ಪದ್ಮಿನಿ ರಾವ್ ಅವರು.

ಕೇಳಿದಿರಿ ಮಿಶ್ರ ಮಾಧುರ್ಯ ಕಾರ್ಯಕ್ರಮವನ್ನ. ಇಂದಿನ ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನಿ ಗಾಯನವನ್ನು ಹಾಡಿದವರು ವಿದುಷಿ ಪದ್ಮಿನಿ ರಾವ್ ಅವರು. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿಯನ್ನ. ಇದು 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಆಶಾ ಕಡಪಟ್ಟಿಯವರು.
1: ನೆನಪು ಕಾಡತಾವು ಶ್ರೀಮತಿ ಆಶಾ ಕಡಪಟ್ಟಿಯವರ ಸುಮಧುರ ಕವಿತೆಗಳ ಧ್ವನಿ ಸುರುಳಿ. ಜನಪದ ಸೊಗಡನ್ನು ತಮ್ಮ ಕವಿತೆಗಳಲ್ಲಿ ತುಂಬಿಕೊಂಡಿರುವ ಅವರ ಕವಿತೆಗಳು ಪ್ರೇಮ ವಿರಹದ ಉದಾಹರಣೆಯಾಗಿವೆ. ಈಗಾಗಲೇ ಸೋಗಿನ ಚಂದ್ರ, ನಾಕು ಸಾಲು ಕವನ ಸಂಕಲನಗಳಿಂದ ಕಾವ್ಯಾಸಕ್ತರ ಮನಗೆದ್ದಿದ್ದಾರೆ. ಆಶಾ ಕಡಪಟ್ಟಿ ಕೇವಲ ಕವಿಯತ್ರಿ ಅಷ್ಟೇ ಅಲ್ಲ, ಸುಮಧುರ ಕಂಠದ ಗಾಯಕಿಯೂ ಹೌದು.

0: ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, ಕೆಎಲ್ಇ ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ.

0: ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಆಶಾ ಕಡಪಟ್ಟಿಯವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

0: ನನ್ನ ಸೀರೆಯನ್ನು ಈ ದೂರ್ತ ಕೌರವರು ಕಿತ್ತಾಕುತ್ತಿರುವರು. ನನ್ನ ಮಾನವನ್ನು ಕಾಪಾಡುವ
1: ದ್ರೌಪದಿ, ನಿನ್ನ ಶ್ರೀಕೃಷ್ಣ ನಿಗರಿಸುತ್ತಿರುವನು.
2: ನಿಗರಿಸುತ್ತಿರುವನು ಅಲ್ಲೋ, ನಿದ್ರಿಸುತ್ತಿರುವನು.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 944982122. Visit kcpt.ka

ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂದ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯುನಿವರ್ಸಿಟಿ ಬೆಳಗಾವ್ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ ಕೆ ಕೋಡ್ E065. 2025 ಆಣಿ 26 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಿಂದ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿ ಸಂಪರ್ಕ ಕರಾ 08312440322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: ಜೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೇಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ, KCET ಕೋಡ್ E036. ಮೋರ್ ದನ್ 500 ಪ್ಲೇಸ್ಮೆಂಟ್ ಆಫರ್ಸ್ ವರ್ ರಿಸೀವ್ಡ್ ಇನ್ 2025-26. ಸ್ಟೂಡೆಂಟ್ ಸೆಕ್ಯೂರ್ಡ್ ಅ ಹೈಯೆಸ್ಟ್ ಎನ್ಯುವಲ್ ಪ್ಯಾಕೇಜ್ ಆಫ್ ಅಪ್ ಟು 16 lakh ಪರ್ ಎನಮ್. ದ ಯೂನಿವರ್ಸಿಟಿ ಹ್ಯಾಸ್ 150+ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಮೆಂಬರ್ಸ್ ಅಂಡ್ 50+ ಡಾಕ್ಟರಲ್ ಡಿಗ್ರಿ ಹೋಲ್ಡರ್ಸ್. ವೆಲ್ ಇಕ್ವಿಪ್ಡ್ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಅಂಡ್ ವೈಫೈ ಎನೇಬಲ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್. UG ಕೋರ್ಸಸ್: ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA. PG ಕೋರ್ಸಸ್: MCA, MBA ಅಂಡ್ MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸಿವಿಲ್. 60+ ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಜುನಿಪರ್ ನೆಟ್ವರ್ಕ್ಸ್, HPE, ಫೆಡರಲ್ ಬ್ಯಾಂಕ್ ಅಂಡ್ ಬಾಷ್. ವಿಸಿಟ್ ದ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 08312440322 ಆರ್ ವಿಸಿಟ್ www.kletech.ac.in.

0: KLE's Dr. Prabhakar Kore Charitable Hospital, Nehru Nagar, Pahalgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿಯೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲೆ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್, ಪಿಎಚ್ಡಿ. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚೀ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತೆಯವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್. ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹೆ ಆಣಿ ಕ್ರೀಡಾ ಸುವಿಧಾ ಸುದ್ಧಾ. ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆದ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರಾ 0831-2471-399 ಆಣಿ 9740639702. ವೆಬ್ಸೈಟ್ ಆಹೆ www.kle.farm.edu.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: बेळगावचा नवा माणाचा शिखर, लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेले आलिशान वसाहत, सर्वोत्तम जीवन जगणाऱ्यांसाठी हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि संस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमचे स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
3: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

बहकती बहकती निगाहों से कहने की रात आ

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತೆ. ಪರಿಸರ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತು ಜಾಗೃತಿಯನ್ನ ಮೂಡಿಸಲು ನಮ್ಮೊಂದಿಗಿದ್ದಾರೆ ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಮಹಾನಗರ ಪಾಲಿಕೆ ಬೆಳಗಾವಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್, ಮೊದಲಿಗೆ ವಿಶ್ವ ಪರಿಸರ ದಿನದ ಮಹತ್ವವನ್ನು ತಿಳಿಸ್ಕೊಡಿ ಸರ್.
1: ಓಕೆ ಮೇಡಮ್. ಜೂನ್ 5 ಯಾಕೆ ವಿಶ್ವ ಪರಿಸರ ದಿನಾಚರಣೆ ಪ್ರಾರಂಭ ಮಾಡಿದ್ರಂದ್ರೆ, ಪ್ರತಿ ವರ್ಷ ಮಳೆಗಾಲ ಪ್ರಾರಂಭ ಆಗೋದ ದಿವಸ ಅಂದ್ರೆ ಆ ಮಂತ್ ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಸಸಿ ನೆಡುವ ಕಾರ್ಯಕ್ರಮ ಅಂತ ಹಿಂದೆ ಆಗ್ತಾ ಇತ್ತು. ಗಿಡ ನೆಡಿಸಲಾಗಿ ಇದು ವಿಶ್ವ ಪರಿಸರ ದಿನಾಚರಣೆ ಅಂತ ಹಿಂದಿಂದ ಹೆಂಗ್ ಮಾಡ್ತಿ ಇವತ್ತು ಹಂಗೆ ಇದೆ. ಬಟ್ ಆ್ಯಕ್ಚುಲಿ ಅದು ಹಂಗಲ್ಲ. ಅದು ಈಗ 1986 ಏನು ಆ್ಯಕ್ಟ್ ಇದೆ, ಆ ಆ್ಯಕ್ಟ್ ಪ್ರಕಾರ ಏನಂತೀವಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಅಂತೇಳಿ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈ ಥರ ಒಂದು ಏನು ಪರಿಸರ ನಾಶ ಆಗ್ತದೆ ಆ ವಿಷಯ ಕುರಿತು ವಿಶ್ವ ಪರಿಸರ ದಿನಾಚರಣೆ ಜೂನ್ 5 ಸ್ಟಾರ್ಟ್ ಮಾಡಿದರು. ಬಟ್ ಅದೇನಾಗ್ತಾ ಇದೆ, ಕೇವಲ ಇತ್ತಿನ ದಿವಸಗಳಲ್ಲಿ ಬರೀ ಗಿಡ ನೆಡೋದು ಮಾತ್ರ ವಿಶ್ವ ಪರಿಸರ ದಿನಾಚರಣೆ ಅಂತ, ಬಟ್ ಹಾಗಾಗಲ್ಲ. ಅದು ಮಳೆಗಾಲ ಪ್ರಾರಂಭ ಆಗುತ್ತೆ ಅನ್ನೋ ಸಲುವಾಗಿ ಒಂದು ಗಿಡ ನೆಡೋಕೆ ಕಾರ್ಯಕ್ರಮ ಹಿಂದಿನಂತೆ ಸ್ಟಾರ್ಟ್ ಆಗಿತ್ತು. ಬಟ್ ನಾವು ಬರೀ ಗಿಡ ನೆಡೋದು ಒಂದೇ ಅಲ್ಲ, ಬಟ್ ಇತರೇ ಪರಿಸರದಲ್ಲಿ ಏನು ನಾಶ ಆಗ್ತಾ ಇದೆ, ಜನರಿಗೆ ಏನು ತೊಂದರೆ ಆಗ್ತಾಯಿದೆ, ಅವೆಲ್ಲವನ್ನ ನಿಯಂತ್ರಣ ಮಾಡೋದಕ್ಕೆ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕಾಗುತ್ತೆ. ಏನು ಏರ್ ಪೊಲ್ಯೂಷನ್ ಆಗಲಿ, ವಾಟರ್ ಪೊಲ್ಯೂಷನ್ ಆಗಲಿ, ಇವನ್ ಲ್ಯಾಂಡ್ ಪೊಲ್ಯೂಷನ್ ಅಂತೀವಿ ನಾವು. ಸೊ ವಿವಿಧ ಥರದಲ್ಲಿ ಅದರಾಗೆ ಲಿಕ್ವಿಡ್ ವೇಸ್ಟ್ ಅಂತ ಬರುತ್ತೆ, ಸಾಲಿಡ್ ವೇಸ್ಟ್ ಅಂತೂ ಬರುತ್ತೆ, ಏರ್ ಪೊಲ್ಯೂಷನ್ ಅಂತ ಬರುತ್ತೆ, ಡಿಫ್ರೆಂಟ್ ಇದೆ ಕ್ಯಾಟಗರಿ. ಸೊ ಹಾಗೆ ಈಗ ಮುಖ್ಯ ನಾವು ಈಗ ಗಿಡ ನೆಡೋದ್ರ ಬಗ್ಗೆ ಮೊದಲು ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಇಡೀ ವರ್ಲ್ಡಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಂಡು ಬದುಕಬೇಕಾದ್ರೆ ಕನಿಷ್ಠ ಒಬ್ಬ ಮನುಷ್ಯಾಗ 7-8 ಗಿಡ ಬೇಕು, ಅಂದ್ರೆ ಮರ ಬೇಕು, ಮಿನಿಮಮ್ 7-8. ಸೊ ಅದರಿಂದ 100-120 kg ಆಕ್ಸಿಜನ್ ಬೇಕಾಗುತ್ತೆ ಒಬ್ಬ ಮನುಷ್ಯನ ಪರ್ ಡೇ ಎವರೇಜ್. ಬಟ್ ನಮ್ಮ ಇಂಡಿಯಾದಲ್ಲಿ 28 ಟ್ರೀಸ್ ಇದ್ದಾವೆ ಪರ್ ಪರ್ಸನ್. ಸೊ ರಿಕ್ವೈರ್ಮೆಂಟ್ಗಿಂತ ಇಟ್ಸ್ ಗುಡ್. ಬಟ್ ಆ್ಯಂಡ್ ಎವರೇಜ್, ವರ್ಲ್ಡ್ ಎವರೇಜ್, ಒಂದು ಗ್ಲೋಬಲ್ ಎವರೇಜ್ ಅಂತ ತೆಗೆದಿರ್ತಾರೆ, ಒಬ್ಬ ಮನುಷ್ಯನಿಗೆ 422 ಗಿಡ ಇರಬೇಕು, ಮರಗಳು ಬೇಕು. ಹೆಲ್ದಿ ಮನುಷ್ಯ ಆಗಿರ್ಬೇಕಂದ್ರೆ, ಚೆನ್ನಾಗಿರ್ಬೇಕಂದ್ರೆ, ಗುಡ್ ಎನ್ವೈರ್ಮೆಂಟ್ ಅಂದರೆ 422 ಮರಗಳು ಬೇಕೇ ಬೇಕು. ಇದು ವರ್ಲ್ಡ್ ಗ್ಲೋಬಲ್ ಎಸ್ಟಿಮೇಷನ್ ಮಾಡಿದ್ದು. ನಮ್ಮ ಇಂಡಿಯಾದಲ್ಲಿರೋದು ಕೇವಲ 28
0: ಮನುಷ್ಯನಿಗೆ.
1: ಹಾಂ, ಒಬ್ಬ ಮನುಷ್ಯನಿಗೆ ಅಂದರೆ 100-120 kg ಆಕ್ಸಿಜನ್ ಪರ್ ಡೇ ಬೇಕು. ಸೊ ಇನ್ನೂ ನಾವು ಭಾಳ ಭಾಳ ಅಂದರೆ ಭಾಳ ಕಡಿಮೆಯಲ್ಲಿ ನಾವು ಮರಗಳನ್ನು ಇದ್ದಾವೆ ನಮ್ಮ ಇಂಡಿಯಾದಲ್ಲಿ. ಬಟ್ ನಾವು ಬೆಳೆಸ್ತಾ ಇದ್ದೀವಿ, ವರ್ಷ ಹಚ್ತಾ ಇದ್ದೀವಿ, ಬಟ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಅವು ಬೆಳೆದೋ ಇಲ್ಲೋ, ಬರೀ ಅವತ್ತಿನ ದಿವಸ ಜಸ್ಟ್ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿಬಿಟ್ಟು ಗಿಡ ನೆಟ್ಟು ಹೋಗೋರು ಭಾಳ ಇಂಡಿಯಾದಲ್ಲಿ. ಬಟ್ ಅದು ಎಷ್ಟರ ಮಟ್ಟಿಗೆ ಅದು ಸರ್ವವಾಗಿ ಮರವಾಗಿ ನಮಗೆ ಆಕ್ಸಿಜನ್ ಕೊಡುತ್ತೋ ಇನ್ನೂವರೆಗೂ ಅಷ್ಟೊಂದು ಕರೆಕ್ಟಾಗಿ ಡಾಟಾ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ಏನು ತಮಗೆಲ್ಲರಿಗೂ ಗೊತ್ತು, 2 ನಾವು ಫಾರೆಸ್ಟನ್ನು ಬೆಳೆಸುವ ಕಾರ್ಯಕ್ರಮ ಇರುತ್ತೆ. ಒಂದು ನಗರ ಪ್ರದೇಶ, ಇನ್ನೊಂದು ಫಾರೆಸ್ಟ್ ಅಂದರೆ ಫಾರೆಸ್ಟ್ ಏನು ಜಾಗ ಇರುತ್ತಲ್ಲ ಗುಡ್ಡಗಳಲ್ಲಿ ಆ ಥರ. ಈ ಇತ್ತಿತ್ತಲಾಗಿ ನಗರ ಪ್ರದೇಶಗಳಲ್ಲಿ ಇದಕ್ಕೆ ಜಾಸ್ತಿ ನಾವು ಮಹತ್ವವನ್ನು ಕೊಡಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಜನಸಂಖ್ಯೆ ಅಥವಾ ಜನ ಬದುಕೋದೇ ನಗರ ಪ್ರದೇಶದಲ್ಲಿ ಮತ್ತು ಹಳ್ಳಿ ಪ್ರದೇಶ. ಡೇ ಬೈ ಡೇ ನಗರ ಪ್ರದೇಶದಲ್ಲೇ ಜೀವನ ಮಾಡ್ತಾ ಅಂತ ಜನರು ಜಾಸ್ತಿ ಆಗ್ತಾ ಇದೆ. ಮೊದಲು ಜಸ್ಟ್ 30% ಅಂದರೆ 100-30 ಜನ ಇತ್ತು, ಇವಾಗ ಅದು ಆಲ್ಮೋಸ್ಟ್ 50 ಹತ್ರ ಬರ್ತಾಯಿದೆ. ಅವಾಗ ರೂರಲ್ದಾಗ ಜಾಸ್ತಿ ಇರ್ತಿದ್ರು, ಡೇ ಬೈ ವರ್ಷ ಇನ್ಕ್ರೀಸ್ ಏನಾಗ್ತಾಯಿದೆ, ನಗರ ಪ್ರದೇಶಗಳೇ ಬರುವಂಥವ್ರು ಜಾಸ್ತಿ ಆಗ್ತಾಯಿದ್ದಾರೆ. ಹಾಗಾಗಿ ನಗರದಲ್ಲಿ ನಾವು ಏನು ಖಾಲಿ ಜಾಗ ಆಯಿತು, ಇನ್ನಿತರ ಪ್ರದೇಶಗಳಲ್ಲಿ ಗಿಡವನ್ನು ನೆಡೋ ಕಾರ್ಯಕ್ರಮ ಜಾಸ್ತಿ ಆಗ್ತಾಯಿದೆ. ಸರ್ಕಾರಗಳ ನಿರ್ದೇಶನಗಳು ಬರ್ತಾಯಿದ್ದಾವೆ, ಆ ಥರ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಆದಾಗ್ಯೂ ಈಗ ಜಸ್ಟ್ ಒಂದು ವಾರದ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರದಿಂದ 100 ನಗರಗಳನ್ನು ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಅದರಲ್ಲಿ ಬೆಳಗಾವಿ ಒಂದು, 100 ನಗರದಲ್ಲಿ ಬೆಳಗಾವಿ ಒಂದು, ಸಣ್ಣ ನಗರ, ಮೀಡಿಯಮ್, ಆಮೇಲೆ ಮಹಾನಗರ ಪಾಲಿಕೆ. ಹೀಗಾಗಿ 100 ಏನು ಸಿಟೀಸ್ ಸಿಲೆಕ್ಟ್ ಮಾಡಿದ್ರೆ ಅದರ ಬೆಳಗಾವಿ ಒಂದು. ಮಿಯಾವಾಕಿ ಅಂತ ಒಂದು ಕಾರ್ಯಕ್ರಮ. ಕನಿಷ್ಠ ನಾವು ನಮ್ಮ ಸಿಟಿ ಒಳಗೆ ಮಿನಿಮಮ್ 2-10 ಎಕರೆವರೆಗೂ ಗಿಡ ನೆಡಲೇಬೇಕು. ಸೊ ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಈಗ ಬರುವ 5 ಅಂದರೆ ವಿಶ್ವ ಪರಿಸರ ದಿನಾಚರಣೆ ದಿವಸ ಮಾಂತೇಶ್ ನಗರ ಮತ್ತು ಶ್ರೀನಗರದಲ್ಲಿ 1 ಲ್ಯಾಂಡ್ ಐಡೆಂಟಿಫೈ ಮಾಡಿದ್ದೀವಿ. ಸುಮಾರು ಗಿಡಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ವಿವಿಧ ಪ್ಲಾಂಟ್ಗಳನ್ನು ನಾವು ಅವತ್ತು ನೆಡ್ತಾ ಇದ್ದೀವಿ. ಇದು ಪ್ಲಾಂಟ್ ನೆಡುವ ಒಂದು ಪಾರ್ಟ್ ಆದರೆ ಸಂರಕ್ಷಣೆಗೆ ಒಂದು ಪಾರ್ಟ್ ಜವಾಬ್ದಾರಿ ಕೊಡ್ತಾ ಇದ್ದೀವಿ 3 ಇಯರ್ಸ್. ಸೊ 3 ಇಯರ್ಸ್ ಆದರೆ ಅದು ಮೇಂಟೈನ್ ಆದರೆ ಅವರಿಗೆ ನಾವು ಏನು ಕಾಂಟ್ರಾಕ್ಟ್ ಕೊಡ್ತೀವಿ, ಅದು ಕಂಪಲ್ಸರಿ ಅಂದರೆ ಅಂತಂತವಾಗಿ ಅವ್ರಿಗೆ ಬಿಲ್ ಮಾಡೋ ಅಂದರೆ ಪೇಮೆಂಟ್ ಕೊಡೋ ಮಹತ್ವ ಇರುತ್ತೆ. ಸೊ ಇದೊಂಥರ ವಿನೂತನ ವರ್ಷ, ಜನರು ಬರ್ತಾರೆ, ಎನ್ ಜಿ ಒ ಬರ್ತಾರೆ, ಪಬ್ಲಿಕ್ ಬರ್ತಾರೆ, ಸ್ಕೂಲಲ್ಲಿ ಅಲ್ಲಿ ಗಿಡ ಹಚ್ಚಿದ್ದೀವಿ ಇಲ್ಲಿ ಗಿಡ ಹಚ್ಚಿದ್ದೀವಿ, ಅದು ಎಷ್ಟು ಮಟ್ಟಿಗೆ ಸರ್ವೈವ್ ಆಗುತ್ತೋ ಹಚ್ಚಿದವರಿಗೆ ಗೊತ್ತು, ನಾವೇನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಇಂಡಿಯಾ ಜನಸಂಖ್ಯೆ ಹೀಗಾಗಿ ತಮಗೆಲ್ಲರೂ ಗೊತ್ತಿದೆ, ವರ್ಲ್ಡ್ನಲ್ಲಿ ನಂಬರ್ 1 ಹೈಯೆಸ್ಟ್ ಜನಸಂಖ್ಯೆ ಇರೋದು ಇಂಡಿಯಾದಲ್ಲಿ. ಫಸ್ಟ್ ಚೀನಾ ಇತ್ತು, ಈ ಚೀನಾನ ಕ್ರಾಸ್ ಮಾಡಿ ಇಂಡಿಯಾನೇ ಇರೋದು. ಹಾಗಾಗಿ ಜನಸಂಖ್ಯೆ ಇರೋದ್ರಿಂದ ಹೆಚ್ಚು ಹೆಚ್ಚು ಮರಗಳ ಭಾಳ ಅವಶ್ಯಕತೆ ಇದೆ. ಕೇವಲ 28 ಮರಗಳಲ್ಲಿ ನಾವು ಇದೀವಿ, ಒಬ್ಬ ಮನುಷ್ಯನಿಗೆ ಬೇಕಾಗಿದ್ದು 422 ಮರಗಳು. ಇನ್ನು ವರ್ಲ್ಡ್ನಾಗ ಹೈಯೆಸ್ಟ್ ಮರಗಳು ಇರುವಂಥ ದೇಶ ಯಾವುದಂದರೆ ರಷ್ಯಾ, ನೆಕ್ಸ್ಟ್ ಬಂದರೆ ಕೆನಡಾ, ನೆಕ್ಸ್ಟು ಬ್ರೆಜಿಲ್, ನೆಕ್ಸ್ಟ್ USA. ಹೀಗೆ ರಷ್ಯಾದಲ್ಲಿ 642 ಮರಗಳಿದ್ದಾವೆ ಒಬ್ಬ ಮನುಷ್ಯನಿಗೆ, 642. ನೆಕ್ಸ್ಟ್ ಕೆನಡಾ ಬಂದರೆ 328, ಬ್ರೆಜಿಲ್ ಬಂದರೆ 302, ಆಮೇಲೆ USA ಅಮೇರಿಕದಲ್ಲಿ 228 ಮರಗಳು ಸದ್ಯಕ್ಕೆ ಆ್ಯಸ್ ಪರ್ ಡಾಟಾ ಇದ್ದಾವೆ. ಸೊ ಇವೆಲ್ಲ ಕಂಪೇರ್ ಮಾಡಿದ್ರು ನಮ್ಮ ಇಂಡಿಯಾ ಇಸ್ ವೆರಿ ವೆರಿ ಲೆಸ್, ಭಾಳ ಕಡಿಮೆ, ಜಸ್ಟ್ 28 ಇರೋದು. ಸೊ ಹಾಗಾಗಿ ನಾವು ಇನ್ನೂ ಹೆಚ್ಚು ಇದರಲ್ಲಿ ಮಹತ್ವವನ್ನು ಕೊಡಬೇಕಾಗುತ್ತೆ, ಮರಗಳನ್ನು ಬೆಳೆಸಬೇಕಾಗತ್ತೆ. ಇದು ಭಾಳ ಮುಖ್ಯವಾದ ಪಾತ್ರ ಇದೆ, ಮರಗಳನ್ನು ನೆಡೆಸಿ ಅದರ ಒಂದು ಏನು ಸರ್ವೈವಲ್ ಫ್ಯಾಕ್ಟರ್ ಸಸ್ಟೈನಬಿಲಿಟಿ ನೋಡಬೇಕಾಗತ್ತೆ. ಇದು ಒಂದು ಮರಗಳ ಡಾಟಾ.
0: ಸರಿಗ, ಹೆಚ್ಚು ಹೆಚ್ಚು ಮರಗಳನ್ನು ಬೆಳಿಬೇಕು ಅಂತ ತಾವು ತಿಳಿಸಿದ್ರಿ. ಇವಾಗ ಪರಿಸರ ಸ್ನೇಹಿ ವಾತಾವರಣವನ್ನು ನಿರ್ಮಿಸುವುದಕ್ಕಾಗಿ, ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಯುವುದಕ್ಕಾಗಿ ಸಾರ್ವಜನಿಕರು ಏನು ಮಾಡಬೇಕು ಅಂತ ತಾವು ತಿಳಿಸಿ.
1: ಬಹಳ ಮಹತ್ವ ಇದೆ ಮೇಡಮ್, ಇದು ಸಾರ್ವಜನಿಕ ಪಾತ್ರ ಅಂದರೆ ಬಹಳ ಮಹತ್ವ. ಬರೇ ಸರ್ಕಾರಿ ಯೋಜನೆಗಳನ್ನು ಏನು ಕಾರ್ಯಕ್ರಮ ಅಷ್ಟೇ ಅಲ್ಲ, ಅದು ಸಾರ್ವಜನಿಕರ ಸಹಭಾಗಿತ್ವ ಅಥವಾ NGO, ಆಮೇಲೆ ಈ ಸಿಟಿಯೊಳಗೆ RW ಅಂತೀವಿ ನಾವು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್, ಆ ಅಸೋಸಿಯೇಷನ್ಸ್ ಎಲ್ಲ ರಿಜಿಸ್ಟರ್ಡ್ ಇದ್ದಾವೆ, ಸ್ವಸಹಾಯ ಗುಂಪುಗಳಿರ್ತವೆ, ರಿಟೈರ್ಡ್ ಪರ್ಸನ್ಸ್ ಇರ್ತಾರೆ, ಎನ್ವೈರನ್ಮೆಂಟಲಿಸ್ಟ್ ಅಂದರೆ ಪರಿಸರವಾದಿಗಳಿರ್ತಾರೆ. ಸೊ ಇವರೆಲ್ಲರೂ ಸೇರಿ ಏನು ನೆಟ್ಟಂಥ ಗಡ ಮರ ಅದು ಹೆಮ್ಮರವಾಗಬೇಕಾದ್ರೆ ಅವರ ಸಹಕಾರ ಭಾಳ ಮುಖ್ಯ.
0: ಸರ್, ಈಗ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಂತೆ ಈ ಒಂದು ವಿಶ್ವ ಪರಿಸರದ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ವರ್ಷದ ಘೋಷವಾಕ್ಯ ಏನು ಸರ್?
1: ನಾ ಅದಕ್ಕೆ ದೇಶ ನಮ್ಮದು ಸರ್ಕಾರದ ಆದೇಶ ಬಂದಂತೆ ಮಿಯಾವಾಕಿ ಅಂತಾರೆ. ಮಿಯಾವಾಕಿ ಅಂದರೆ ಕನಿಷ್ಠ 2-10 ಎಕರೆ ನಗರ ಪ್ರದೇಶದಲ್ಲಿ ಈ ವರ್ಷ ಮರಗಳನ್ನು ನೆಡುವ ಕಾರ್ಯಕ್ರಮ. ಸಿಟಿ ಲಿಮಿಟ್ ಒಳಗೆ, ಅದು ರೋಡ್ ಡಿವೈಡರ್ ಇರಲಿ, ಓಪನ್ ಜಾಗ ಇರಲಿ, ಅಥವಾ ಕಾರ್ಪೊರೇಷನ್ ಜಾಗ ಇರಲಿ, ಈ ಗಾರ್ಡನ್ ಇರಲಿ, ಮಿನಿಮಮ್ 1 ಎಕರೆ. ಅದಕ್ಕಾಗಿ ಅಂತ ಸರ್ಕಾರ ಅನುದಾನ ಬೇರೆ ಬರ್ತಾ ಇದೆ. ಆ ರೀತಿಯಿಂದ ನಾವು ಪ್ಲಾನ್ ಹಾಕೊಂಡಿದ್ವಿ, ಅದನ್ನು ಮಾಡ್ತೀವಿ.
0: ಸರ್, ಈಗ ಪರಿಸರ ಸಂರಕ್ಷಣೆ ಅಂದರೆ ಬರೀ ಗಿಡ ನೆಡೋದಲ್ಲ ಅಂತ ಮಾತ್ರ ಅಲ್ಲ ಅಂತ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ತ್ಯಾಜ್ಯ ನಿರ್ವಹಣೆಯನ್ನು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಗರದಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯ ಆಗಿರ್ಬೋದು, ಇತರೆ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ, ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ವಿಲೇವರಿ ಮಾಡಲಾಗ್ತಾ ಇದೆ ಅಂತ?
1: ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಗೆ ಪ್ರತಿನಿತ್ಯ 250 ಟನ್ ಕಸ ಬರುತ್ತೆ ಪ್ರತಿನಿತ್ಯ. ಅದರಲ್ಲಿ 130 ಟನ್ನು ಹಸಿ ಕಸ, 80 ಟನ್ನು ಒಣ ಕಸ, ಉಳಿದು ಈಗ ಮಿಕ್ಸ್ ವೇಸ್ಟ್ ಅಂತೀವಿ ನಾವು, ಆ ಥರ ಬರ್ತಾ ಇದೆ 250 ಟನ್ಸ್ ಒಂದು ದಿವಸಕ್ಕೆ. ಸೊ ನಾವು ಅದನ್ನು ವೈಜ್ಞಾನಿಕವಾಗಿ ಮನೆಯಿಂದ ಸೆಗ್ರಿಗೇಷನ್ ಮಾಡಿಸ್ತಾ ಇದ್ದೀವಿ. ಈಗ ಅದಾಗಿ ಹೆಚ್ಚು ಕಡಿಮೆ 80% ಸಪ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ ಜನರು ಬೆಳಗಾವಿ ಮಹಾನಗರಪಾಲಿಕೆ. ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ಅಂದರೆ ನಾವೇ ಬೆಳಗಾವಿದವರು. ನಾವು ಅವ್ರಿಗೆ ಜನರಿಗೆ ನಮ್ಮ ಮಹಾನಗರ ಪಾಲಿಕೆಗೆ ಧನ್ಯವಾದ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ಕೊಂಡು ಸೆಗ್ರಿಗೇಷನ್ ಮಾಡಿಕೊಟ್ರಂದ್ರೆ ನಮಗೆ ಅದು ಪ್ರೊಸೆಸಿಂಗ್ ಈಸಿ, ಮ್ಯಾನ್ ಪವರ್ ಉಳಿತೈತೆ, ಮತ್ತು ವ್ಯಾಲ್ಯೂ ಪ್ರಾಡಕ್ಟ್ ಅಂದರೆ ಗೋಲ್ಡ್ ಬ್ಲ್ಯಾಕ್ ಗೋಲ್ಡ್ ಅಂತೀವಲ್ಲ, ಗೊಬ್ಬರ, ಕುಕ್ಕಿಂಗ್ ಗ್ಯಾಸ್ ತಯಾರು ಮಾಡ್ತಾ ಇದ್ದೀವಿ, ಕರೆಂಟ್ ತಯಾರು ಮಾಡ್ತಾ ಇದ್ದೀವಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ ಕಳೆದ 3-4 ವರ್ಷದಿಂದ. ಇನ್ನು ಸಣ್ಣ ಪ್ರಮಾಣ ಆಗ್ತಾ ಇದೆ, 5 ಟನ್ನು 1 ಟನ್ನು ಈ ಥರ. ಈಗ ನಮ್ಮ ಕುಕ್ಕಿಂಗ್ ಪರ್ಪಸ್ 3 ಪ್ಲಾಂಟ್ ಹಾಕಿದ್ದೀವಿ, 3 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ಒಂದು ಇಂದಿರಾ ಕ್ಯಾಂಟೀನು, ಡೈಲಿ 1/2 ಟನ್ ಹಸಿ ಕಸದಿಂದ 2 ಸಿಲಿಂಡರ್ ಗ್ಯಾಸ್ ತಯಾರಾಗುತ್ತೆ. ಸೊ ಅಲ್ಲಿ ಡೈರೆಕ್ಟ್ ಕುಕ್ಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಈ ಕಸ ಎಲ್ಲಿದ್ರೆ ಅದು ಸುತ್ತಮುತ್ತ ಮನೆಯಿಂದ ತಂದಂಥ ಕಸ, ಹಸಿ ಕಸ. ಎರಡನೇದೊಂದು ನಿರಾಶ್ರಿತ ಕೇಂದ್ರ ಅಂತ ಒಂದಿದೆ ಕಸಬಾಗ ಹತ್ರ. ಯಾರು ನಿರ್ಗತಿಕರಿದ್ದಾರೆ ನಮ್ಮ ನಗರದಲ್ಲಿ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಇರ್ತಾರೆ, ಅದಕ್ಕೆ ಆದಂಥ ಒಂದು ಟೀಮ್ ಇದೆ, ನಲ್ಮ ಪ್ರಾಜೆಕ್ಟ್ ಅಂತೀವಿ ನಾವು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು. ಆ ಟೀಮ್ ಹೋಗಿ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಅವ್ರಿಗೆ ಶೆಲ್ಟರ್ ಅಂದರೆ ಅವ್ರಿಗೆ ಬೆಡ್ಡು ಎಲ್ಲ ವಸತಿ ಇರುತ್ತೆ, ಬ್ರೇಕ್ಫಾಸ್ಟ್ 2 ಊಟ ಇರುತ್ತೆ, ಎಲ್ಲ ಫ್ರೀ. ಅಲ್ಲಿ ಅಡುಗೆ ಮಾಡತಕ್ಕಂಥ ಏನು ಗ್ಯಾಸ್ ಬೇಕಾಗತ್ತಲ್ಲ ಅದು ಸಹಿತ ಆ ಸುತ್ತಮುತ್ತ ಏರಿಯಾ ಮನೆಗಳಿಂದ ಕಸ ಕೊಟ್ಟಂಥ ಹಸಿ ಕಸದಿಂದ ಗ್ಯಾಸ್ ತಯಾರಾಗುತ್ತೆ. ಅಲ್ಲಿ ಡೈಲಿ 2 ಸಿಲಿಂಡರ್ ಗ್ಯಾಸ್ ತಯಾರಾಗ್ತದೆ. ಇನ್ನೊಂದು ಬಂದು ಚಂಪಾಬಾಯಿ ಸ್ಕೂಲ್ ಅಂತಿದೆ. ಆ ಚಂಪಾಬಾಯಿ ಸ್ಕೂಲಲ್ಲಿನೂ ಸಹಿತ ಒಂದು ಹೆಣ್ಮಕ್ಳು ಇರತಕ್ಕಂಥ ಹಾಸ್ಟೆಲ್ಲು, ಡೈಲಿ ಅದೇ ಥರ 2 ಸಿಲಿಂಡರ್ ಗ್ಯಾಸ್ ತಯಾರಾಗ್ತದೆ. ಇದು ಕಳೆದ 3 ವರ್ಷದಿಂದ ಕೆಲಸ ನಡೀತಾ ಇರೋದು. ಇನ್ನು APMC ಯಲ್ಲಿ 5 ಟನ್ ಹಸಿ ಕಸ, ಅಲ್ಲಿ ಏನು ಆಕ್ಷನ್ ಆಗತ್ತೆ ತರಕಾರಿ ಅಲ್ಲೇ ಬಿಟ್ಟು ಹೋಗ್ತಾರೆ. ಅದು ಮತ್ತೆ ಸುತ್ತಮುತ್ತಗಿಂತ ಏರಿಯಾ ಮನೆದಂತಂದು 5 ಟನ್ನಿಂದ ಕಸದಿಂದ 71 ಯೂನಿಟ್ಸ್ ಪವರ್ ಜನರೇಟ್ ಆಗುತ್ತೆ ಪ್ರತಿ ದಿವಸ 71 ಯೂನಿಟ್. ಅದನ್ನು ನಾವು ಅಲ್ಲೇ APMC ಸ್ಟ್ರೀಟ್ ಲೈಟು ಅಲ್ಲಿರ್ತಕ್ಕಂಥ ಮಂದಿಗೆ ಸ್ವಲ್ಪ ಕುಕ್ಕಿಂಗ್ಗೆ ಅದನ್ನು ಯೂಸ್ ಮಾಡ್ತಾ ಇದ್ದೆ, ಗ್ಯಾಸು ಮತ್ತು ಪವರು. ಸೊ ಈಗ ವಿನೂತನಗಳ ಪದ್ಧತಿಗಳು ಬೆಳಗಾವಿಯಲ್ಲಿ ಸಾಕಷ್ಟು ನಡೀತಾ ಇದೆ, ಇದೆಲ್ಲವೂ ಸಾರ್ವಜನಿಕರ ಸಹಕಾರ. ಬಟ್ ನಾನು ಅವರಿಂದಲ್ಲಿ ವಿನಂತಿ ಮಾಡ್ತೀನಿ, ಈಗ ಕೇವಲ 80% ಸೆಗ್ರಿಗೇಷನ್ ಆಗ್ತಾ ಇದೆ, 100% ಸೆಗ್ರಿಗೇಷನ್ ಅವರ ಅವಶ್ಯಕತೆ ನಮಗೆ ಭಾಳ ಐತ್ರಿ. ಯಾಕಂದರೆ ಮುಂದೆ ಈ ಸದ್ಯಕ್ಕೆ ಆನ್ಗೋಯಿಂಗ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದ್ದಾವೆ, ಸರ್ಕಾರದ ನಿರ್ದೇಶನಗಳಿದ್ದಾವೆ, ನಿಯಮಗಳಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಇದ್ದಾವೆ. ಈಗ ಸದ್ಯಕ್ಕೆ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ, 150 ಟನ್ ಹಸಿ ಕಸದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಅಂತೀರಿ ನಾವು. ಈಗ ನಮಗೇನು ಗ್ಯಾಸ್ ಪಂಪ್ ಇದಾವೆ ಈಗ ಸಿಟಿ ಒಳಗೆ, ಯಾರು ಎಲ್ ಪಿ ಜಿ ಈಗ ಎಲ್ಲ, ಯಾಕಂದರೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ, ತಮಗೆಲ್ಲರೂ ಗೊತ್ತಿದೆ ಈಗೇನೇ ಯುದ್ಧ ಆಗ್ತಾ ಇದೆ. ಇದರಿಂದ ಹಾಗಾಗಿ ಹೆಚ್ಚಿನ ಇದಕ್ಕೆ ಸರ್ಕಾರದ ಮಹತ್ವ ಕೊಡೋದರಿಂದ ನಮ್ಮ ಬೆಳಗಾವಿ ಕೂಡ ಅದೇ ಒಂದು ಮಾದರಿಯಲ್ಲಿ 150 ಟನ್ನಿಂದು ಹಸಿ ಕಸದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಸೆಟಪ್ ಮಾಡುವ ಯೋಜನೆ ಅನುಮೋದನೆ ಆಗಿದೆ. ಅತಿ ಶೀಘ್ರದಲ್ಲಿ ಇದು ಸ್ಟಾರ್ಟ್ ಆಗ್ತದೆ. ಇದರ ಜೊತೆಗೆ ಒಣಕಸ 80 ಟನ್ ಒಣಕಸ ಅಂದರೆ ಏನು, ಸಾರ್ವಜನಿಕರು ಯೂಸ್ ಮಾಡಿ ಬೀಸಾಕಿದಂಥ ಚಪ್ಪಲ್ಲು, ಹರಕು ಬಟ್ಟೆ, ತಲೆದಿಂಬು, ಬೆಡ್ಡು, ಆಮೇಲೆ ಪ್ಲಾಸ್ಟಿಕ್, ಇದೆಲ್ಲವನ್ನು ಒಳಗೊಂಡಂಥ ಒಣತ್ಯಾಜ್ಯ ಅಂತೀವಿ ನಾವು. ಡ್ರೈ ವೇಸ್ಟ್ 80 ಟನ್ ಬರ್ತವೆ ಒಂದು ದಿವಸಕ್ಕೆ ನಮ್ಮ ಡೈಲಿ, ಎಲ್ಲಿ ಹೋಗುತ್ತೆ, ಏನು ಮಾಡೋಕ್ಕೆ ಸಾಧ್ಯ? ಸೊ ಅದರಿಂದ ಸಹಿತ ನಾವು ಪ್ರತಿ ದಿವಸ ಬಾಗಲಕೋಟ್ ಸಿಮೆಂಟ್ ಫ್ಯಾಕ್ಟ್ರಿ, JK ಸಿಮೆಂಟ್ ಫ್ಯಾಕ್ಟ್ರಿ 2 ನಿಯರ್ ಬೈ ಇದೆ ನಮ್ಮ ಬೆಳಗಾವಿಗೆ, ಅದು ನಿಯಮಾವಳಿ ಪ್ರಕಾರ ಅವರೇ ಬಂದು ತೊಗೊಂಡು ಹೋಗ್ತಾರೆ ಡೈಲಿ 80 ಟನ್. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ, RDF ಅಂತೀವಿ, ರೆಸಿಡ್ಯುವಲ್ ಫ್ಯೂಯಲ್, RDF ಮಟೀರಿಯಲ್. ಅವರು ಅದನ್ನು ಕೋಲು ಬದಲಾಗಿ ಇದನ್ನು ಯೂಸ್ ಮಾಡಿ ಸಿಮೆಂಟ್ ತಯಾರಕ್ಕೆ ಯೂಸ್ ಮಾಡ್ತಾರೆ, ಕೋಲು ಕಡಿಮೆ ಮಾಡೋದು. ಸೊ ಆ್ಯಸ್ ಪರ್ ರೂಲ್ ಇಂಡಿಯಾದಾಗಿ ಸದ್ಯಕ್ಕೆ 18% ರೀಪ್ಲೇಸ್ಮೆಂಟ್ ಆಲ್ಟರ್ನೇಟಿವ್ ಫ್ಯೂಯಲನ್ನು ಈ ಥರ ಬಳಕೆ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ನಮ್ಮ ಕರ್ನಾಟಕದ ಹೈಯೆಸ್ಟ್ ನಗರ RDF ಮಟೀರಿಯಲ್ ಅಂದರೆ ಒಣತ್ಯಾಜ್ಯ ಕೋಲು ಬದಲಿಗೆ ಉಪಯೋಗ ಮಾಡೋದಂದರೆ ಬೆಳಗಾವಿ ಒಂದೇ. ವರ್ಷಕ್ಕೆ 10,500 ಟನ್ 2 ಸಿಮೆಂಟ್ ಫ್ಯಾಕ್ಟ್ರಿ ಅವರು ಇಲ್ಲಿಂದ ಅವರೇ ವೆಹಿಕಲ್ ತಂದು ಅವರೇ ಹೋಗಿ ಕೋಲು ಬದಲಿ ಇದನ್ನು ಬಳಕೆ ಮಾಡ್ತಾರೆ ಸಿಮೆಂಟ್ ತಯಾರಾಗ. ಇದು ಒಳ್ಳೆ ಬೆಳವಣಿಗೆ, ಇದನ್ನು ದಾಟಿ ನಾವು ಮುಂದೆ ಈಗ ಹೋಗ್ತಾ ಇದ್ದೀವಿ. ವೇಸ್ಟ್ ಟು ಎನರ್ಜಿ ಅಂತ ಈಗ ಅಷ್ಟು ದೂರ ಕಳಿಸುವ ಬದಲಿ ಇಲ್ಲೇ ಸಿಟಿ ನಿಯರ್ ಬೈ ಕೆಲವೊಂದು ಜನ ಭಾಳ ಮುಂದೆ ಬಂದಿದ್ದಾರೆ, ಒಳ್ಳೆ ಟೆಕ್ನಾಲಜಿ ಇದೆ, ಪವರನ್ನು ಜನರೇಟ್ ಮಾಡ್ತಾರೆ. ಈಗ ಜಸ್ಟ್ ಇನ್ನು ಸ್ಟಾರ್ಟ್ ಆಗಬೇಕು, ಬಟ್ ಪ್ರಾಬಬಲಿ ಇನ್ನೊಂದು 6 ತಿಂಗಳಲ್ಲಿ ಅದು ಪ್ರಾರಂಭ ಆಗ್ತದೆ.
0: ಕಸದಿಂದ ರಸ ನಮ್ಮ ನಗರದಲ್ಲಿ ಬಹಳಷ್ಟು ಒಂದು ಪರಿಣಾಮಕಾರಿಯಾದಂತಹ ತ್ಯಾಜ್ಯದ ಬಳಕೆ ಆಗ್ತಾ ಇದೆ ಅಂತ ತಿಳಿಸ್ಕೊಡ.
1: ಈಗ ಇನ್ನೊಂದು ಸಣ್ಣ ಪುಟ್ಟ ಹೇಳ್ಬೇಕಂದ್ರೆ ನಿಮ್ಗೆ, ನಮ್ಮ ನಿಕಾರ್ ಕಾಲೋನಿ ಇದೆ ದಕ್ಷಿಣ ಬೆಳಗಾವಿಯಲ್ಲಿ, ಅಲ್ಲಿ ಕೈಮಗ್ಗಗಳು ಬಹಳ, ಪ್ರತಿನಿತ್ಯ ಕೈಮಗ್ಗದಿಂದ ಬರ್ತಕ್ಕಂಥ ಜವಳಿ ತ್ಯಾಜ್ಯ, ಟೆಕ್ಸ್ಟೈಲ್ ವೇಸ್ಟ್ ಅಂತೀವಿ ನಾವು, 300-500 kg ಬರುತ್ತೆ. ಅವರು ಅದನ್ನೇನು ಮಾಡೋಕ್ಕೆ ಬರೋಂಗಿಲ್ಲ, ಅಲ್ಲೆಲ್ಲೋ ಗಟ್ಟರದಲ್ಲಿ ಅಥವಾ ಎಲ್ಲೆಲ್ಲೋ ಕಾಸ್ಬಾಗ್ ರೋಡಲ್ಲಿ, ಓಲ್ಡ್ ಪಿಬಿ ರೋಡಲ್ಲಿ ಹಾಕ್ತಾಯಿದ್ರು. ಅದು ಗಂಟೆ ಮೂಟೆ ಕಟ್ಟಿದ್ರೆ ನಮ್ಮ ಡೋರ್ ಟು ಡೋರ್ ಏನು ವೆಹಿಕಲ್ ಹೋಗ್ತಾರೆ ಅವರು ತೊಗೋತಾ ಇರಲಿಲ್ಲ. ಸೊ ಅದನ್ನೇನು ಮಾಡಿದ್ವಿ ನಾವು, ಒಂದ್ಸರಿ ನಮ್ಮ ಪೂಜ್ಯ ಮಾಜಿ ಮಹಾಪೌರ್ ಮಂಗೇಶ್ ಪವಾರ್ ಸರ್ ಅಂತ ಇದ್ರು ಲಾಸ್ಟ್ ಇಯರ್, ಅವರ ಒಂದು ಐಡಿಯಾ ವಿಚಾರವನ್ನು ಹೇಳಿದರು. ಈ ಸದ್ಯಕ್ಕೆ ಅದು ಎವ್ರಿ ಡೇ 100-150 ಪಿಲ್ಲೋಗಳು ತಯಾರಾಗ್ತದೆ, ತಲೆದಿಂಬು, ಜವಳಿ ತ್ಯಾಜ್ಯನ ತರೋದು, ಬಟ್ಟೆ ತೊಗೋದು. ಈಗ ಅಲ್ಲಿ ಒಂದು 2 SHG ಗ್ರೂಪ್ಗಳು ಕೆಲಸ ಮಾಡ್ತಾ ಇದ್ದಾವೆ, ಅದಕ್ಕೊಂದು ಸ್ವಲ್ಪ ಸ್ಯಾನಿಟೈಸರ್ ಮಾಡಿ ಜಸ್ಟ್ ಹೊಲಿಗೆ ಯಂತ್ರ ಇಟ್ಟು ಪಿಲ್ಲೋಗಳನ್ನು ತಯಾರು ಮಾಡ್ತಾ ಇದ್ದಾರೆ. 138 ರೂಪೀಸ್ ಒಂದು ಪಿಲ್ಲೋ ಮಾರ್ತಾ ಇದ್ದಾರೆ. ಸೊ ಈ ಥರ ಸಣ್ಣ ಸಣ್ಣ ಪುಟ್ಟಗಳ ಸಹಿತ ಮರುಬಳಕೆ ಆಗ್ತಾ ಇದೆ. ಯಾರು ಅಂಗಡಿಕಾರ ಮಾರ್ತಾರಲ್ಲ, ಪಿಲ್ಲೋ ಮಾರಾಟ ಅಂಗಡಿಕಾರರು ಸ್ವತಃ ಅಲ್ಲಿ ಬಂದು ಪರ್ಚೇಸ್ ಮಾಡಿ ಪಬ್ಲಿಕ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಥರದಂಥ ಹೊಸ ಹೊಸ ಪದ್ಧತಿಗಳು ಬೆಳಗಾವಿಯಲ್ಲಿ ನಡೀತಾ ಇದ್ದಾವೆ. ಜೊತೆಗೆ ನಮ್ಮಲ್ಲಿ 12,000 ತೆಂಗಿನ ಮರಗಳು ಇದಾವೆ ಸಿಟಿಯಲ್ಲಿ, 12,000 ತೆಂಗಿನ ಮರಗಳು. ಇದು ಸಹಿತ ಪೂಜ್ಯ ಮಾಜಿ ಮಹಾಪೌರ್ ಮಂಗೇಶ್ ಪವಾರ್ ಅವ್ರದೊಂದು ಐಡಿಯಾ. ಈ ತೆಂಗಿನ ಮರಗಳು ಏನಾಗ್ತಿದ್ವು, ಒಣಕೋಣ ಅಲ್ಲೇ ಬೆಳೀತಿದ್ವು, ಗಟ್ರ ಮೇಲೆ ಬೀಳ್ತಿದ್ವು, ರಸ್ತೆ ಮೇಲೆ ಬೀಳ್ತಿತ್ತು. ಆ ಬಿದ್ದಂಥ ತೆಂಗಿನ ಮರ ನಮ್ಮ ಸ್ಟಾಪು ಎತ್ತಾ ಇರಲಿಲ್ಲ, ಅಲ್ಲೇ ಬಿದ್ದುಬಿಡೋದು. ಸೊ ಇದೊಂಥರ ಸಿಟಿ ಅನ್ಹೈಜಿನಿಕ್, ಅದರಿಂದ ಪೊಲ್ಯೂಷನ್ ಆಗ್ತಿತ್ತು, ಗಟ್ರ ಬ್ಲಾಕೇಜ್ ಆಗ್ತಿತ್ತು, ಸೊಳ್ಳೆ ಕ್ರಿಯೇಟ್ ಆಗ್ತಿದ್ವು, ಜನರಿಗೆ ಆಜುಬಾಜು ಮನೆಯವರಿಗೆ ಹೆಲ್ತ್ ಹಾಳಾಗಿ ಹೋಗ್ತಿತ್ತು. ಅದಕ್ಕೊಂದು ಐಡಿಯಾ ಮಾಡಿಬಿಟ್ಟು ತೆಂಗಿನ ಮರ ಎತ್ತಕ್ಕೆ ಒಂದು ವೆಹಿಕಲ್ ನಾವು ಡೆಪೋರ್ಟ್ ಮಾಡಿದ್ವಿ ಲೇಬರ್ ಸಮೇತ. ಅದೇ ಕಸ್ಬಾಗಿ ಏರಿಯಾದಾಗ ತರ್ತಾರೆ, ಅಲ್ಲಿ ನಿರಾಸಿತಕ್ಕೆಂದಿರಲ್ಲಿ ಏನು ಇರ್ತಾರ, ಸ್ವಲ್ಪ ಶಕ್ತಿ ಇರ್ತಕ್ಕಂಥ ಹುಡುಗರು ಆ ಒಂದು ತೆಂಗಿನ ಪೊರಕೆಯಿಂದ, ಇದು ತೆಂಗಿನ ಗರಿಯಿಂದ ತೆಂಗಿನ ಪೊರಕೆ ಮಾಡಕತ್ತಾರ ಅವ್ರು. ನಮ್ಮ ಪೌರ ಕಾರ್ಮಿಕರು ಏನು ಕಸ ಹೊಡಿತಾರಲ್ಲ, ಸೇಮ್ ಅವ್ನು ಪೊರಕೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಸೊ ಈ ಸಣ್ಣ ಪುಟ್ಟಗಳನ್ನು ಬೆಳವಣಿಗೆಗಳು ವಿನೂತನ ಪದ್ಧತಿಗಳು ಬೆಳಗಾವಿಯಲ್ಲಿ ನಡೀತಾ ಇದೆ. ರಾಜ್ಯ ಮಟ್ಟದಲ್ಲಿ ಇದು ಎಲ್ಲ ಈಗಾಗಲೇ ನಾವು ಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಸರ್ಕಾರ ಮಟ್ಟದಲ್ಲಿ ಪ್ರಶಂಸನೀಯ ಸಹಿತ ಆಗಿದೆ. ಇದರ ಜೊತೆಗೂ ಸಣ್ಣ ಪುಟ್ಟ ವಿನೂತನ ಪದ್ಧತಿಗಳು ನಡೀತಾ ಇದ್ದಾವೆ. ಮಹಾನಗರ ಪಾಲಿಕೆ.
0: ನಮ್ಮ ನಗರದಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಈ ಒಂದು ತ್ಯಾಜ್ಯದ ಬಳಕೆ ಆಗ್ತಾ ಇದೆ ಅನ್ನೋದನ್ನು ಕೇಳಿದರೆ ಬಹಳ ಸಂತೋಷ ಆಗುತ್ತೆ ಸರ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-47377.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹನುಮಂತ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ಇನ್ನು ಹೆಚ್ಚಾಗ್ತಾ ಇರುವಂತಹ ವಾಹನಗಳ ಸಂಖ್ಯೆಯಿಂದ ನಗರದ ಒಂದು ಗಾಳಿಯ ಒಂದು ಗುಣಮಟ್ಟದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ಅಂತ?
2: ಬಹಳ ಪರಿಣಾಮ ಅನ್ನೋಂಗಿಲ್ಲರಿ, ವಿಪರೀತ ಪರಿಣಾಮ ಆಗ್ತಾ ಇದೆ ಡೇ ಟು ಡೇ. ಕಂಪೇರಿಟಿವ್ಲಿ ಏನೋ ಬೆಂಗಳೂರಂತೂ ತಮಗೆಲ್ಲರಿಗೂ ಗೊತ್ತಿದೆ, ಇನ್ನೂ ನಮ್ಮ ಬೆಳಗಾವ್ ಭಾಳ ಬೆಸ್ಟು. ಯಾಕಂದ್ರೆ ಇಲ್ಲಿ ಮರಗಳು ಹೆಚ್ಚಿದ್ದಾವೆ, ಹೈಯೆಸ್ಟ್ ಮರಗಳು ಗಾರ್ಡನ್ಗಳು ಇರಿದ್ರೆ ಮೈಸೂರು ಬಿಟ್ಟರೆ ಬೆಳಗಾವ್ ಕರ್ನಾಟಕದಲ್ಲಿ. ಬೇರೆ ಸಿಟಿ ಕಂಪೇರ್ ಮಾಡಿ ಬೆಳಗಾವ್ ಭಾಳ ಉತ್ತಮ ವಾತಾವರಣ ಹೊಂದಿದೆ. ಆದಾಗ್ಯೂ ಡೇ ಬೈ ಡೇ ಎವ್ರಿ ಡೇ ಎವ್ರಿ ಇಯರ್ ಎಷ್ಟು ವಾಹನಗಳನ್ನು ಪರ್ಚೇಸ್ ಆಗ್ತಾ ಇದೆ ಅಂಕಿ ಸಂಖ್ಯೆ ನೋಡಿದರೆ ಮುಂದಿನ ದಿವಸ ಭಾಳ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಇಂಧನ ಕೊರತೆ ಭಾಳ ಆಗ್ತಾ ಇದೆ, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ. ಸೊ ನೆಕ್ಸ್ಟ್ ಫ್ಯೂಚರ್ ಈಸ್ ಇವಿ ವೆಹಿಕಲ್ ಅಂತ, ನಾವು ಚಾರ್ಜ್ ಈ ಚಾರ್ಜಿಂಗ್ ವೆಹಿಕಲ್ಗಳು. ಸೊ ಅವನ್ನೆಲ್ಲ ಬಳಕೆ ಮಾಡಿದರೆ ಅಥವಾ ಸ್ಕೂಟಿ ಆಗಲಿ ಕಾರ್ ಆಗಲಿ ಬಳಕೆ ಮಾಡಿದರೆ ನಾವು ಎಷ್ಟೋ ನಾವು ಪರಿಸರಕ್ಕೆ ನಾವು ಪೂರಕವಾಗ್ತೀವಿ. ಅದಲ್ಲದೆ ನಾವು ಮಹಾನಗರ ಪಾಲಿಕೆಯು ಸಹಿತ ಪ್ರತಿ ವರ್ಷ ಈಗ ಅಂಗವಿಕಲರಿಗೆ ಸಹಿತ ವಾಹನಗಳನ್ನು ಕೊಡುವ ಒಂದು ಪದ್ಧತಿ ಇದೆ. ಟೂ ವೀಲರ್, ತ್ರೀ ವೀಲರ್, ಅಂಗವೈಕಲ್ಯ ಅವೆಲ್ಲ ನಾವು ಇವಿ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿ ಕೊಡುವ ಪದ್ಧತಿ ಕಳೆದ 3 ವರ್ಷದಿಂದ ನಡೀತಾ ಇದೆ. ಜೊತೆಗೆ ಕಸದ ಗಾಡಿ ಸಹಿತ ಇವಿ ವೆಹಿಕಲ್, ಸ್ಮಾಲ್ ಸ್ಮಾಲ್ ಇವಿ ವೆಹಿಕಲ್ಗಳು ನಮ್ಮಲ್ಲಿ ಇದಾವೆ, ಇನ್ನೂ ಫ್ಯೂಚರ್ಲಿ ಪರ್ಚೇಸ್ ಮಾಡ್ತಾ ಇದೆ. ಸೊ ಈ ಇಂಧನ ಬಳಸ್ತಕ್ಕಂಥ ವಾಹನಗಳನ್ನು ರಿಪ್ಲೇಸ್ ಮಾಡೋ ಸಲುವಾಗಿ ಇವಿ ವೆಹಿಕಲ್ ಪ್ರಮೋಟ್ ಮಾಡೋದು ಬಹಳ.
1: ಸರ್, ಈಗ ತಾವು ಹಸಿ ಕಸದ ಹಾಗೇನೆ ಒಣ ಕಸದ ವಿಲೇವಾರಿ ಅದರ ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ನಗರಗಳಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ತ್ಯಾಜ್ಯ, ಈ ತ್ಯಾಜ್ಯ ಅಂತ ಬರುತ್ತಲ್ಲ, ಅದರ ವಿಲೇವಾರಿಯನ್ನ ಮಾಡಲಿಕ್ಕೆ ಯಾವ ಒಂದು ವಿಧಾನವನ್ನು ಅನುಸರಿಸಬೇಕು ಅಂತ ತಾವು ಹೇಳ್ತೀರಾ?
2: ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2016 ಏನು ಬಂತು, ಇಲ್ಲಿವರೆಗೂ ಅದು ಕೇವಲ 3 ವಿಧದಲ್ಲಿ ನಾವು ಸಗ್ರಿಗೇಷನ್ ಮಾಡಿ ತೋತಾ ಇದ್ದೀವಿ, ವೆಟ್ಟು, ಡ್ರೈ ಮತ್ತು ಹಜಾರ್ಡಸ್ ಅಂತ. ಬಟ್ ಇತ್ತಿತ್ತಲಾಗೆ ಮೊನ್ನೆ 1 ಏಪ್ರಿಲ್ ಹೊಸ ನಿಯಮ, ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶದಂತೆ ಹೊಸ ನಿಯಮ ಬಂತು. ಅದೇ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2026 ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ನಾವು ಈಗ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇನ್ನು ಸಗ್ರಿಗೇಷನ್ 3 ಅಲ್ಲ 4 ಅಂತ, 3 ಅಲ್ಲ 4, ಇಟ್ಸ್ ಅ ಮ್ಯಾಂಡೇಟರಿ. ಒಂದು ವೆಟ್ ವೇಸ್ಟ್ ಅಂದರೆ ಹಸಿ ಕಸ, ಒಣ ಕಸ. ಮೂರನೇದು ಸ್ಯಾನಿಟರಿ ವೇಸ್ಟ್ ಅಂತೀವಿ. ನಾಲ್ಕನೇದು ವಿಶೇಷ ತ್ಯಾಜ್ಯ. ವಿಶೇಷ ತ್ಯಾಜ್ಯದಲ್ಲಿ ಇ ವೇಸ್ಟು ಮೇನ್ ಇರುತ್ತೆ. ಇ ವೇಸ್ಟು ಅಥವಾ ಜನ ಮನೆಗೆ ಪೇಂಟ್ ಮಾಡಬೇಕಿರ್ತಾರೆ ಆ ಡಬ್ಬ, ಅಥವಾ ತಮ್ಮ ಗಾರ್ಡನ್ಗೆ ಏನೋ ಪೆಸ್ಟಿಸೈಡ್ ಯೂಸ್ ಮಾಡಿರ್ತಾರೆ, ದ್ಯಾಟ್ ಈಸ್ ಹಜಾರ್ಡಸ್. ದಿಸ್ ಇಸ್ ಇದೇನದು ವಿಶೇಷ ತ್ಯಾಜ್ಯ. ಇದು 4ನೇ ಕೆಟಗರಿ, ಇದು ಮ್ಯಾಂಡೇಟರಿ. ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ನಾವು ಈಗ ಜಸ್ಟ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಹಂತ ಹಂತವಾಗಿ. ಇದನ್ನು ಮ್ಯಾಂಡೇಟರಿ ಮಾಡಿ ಸೆಗ್ರಿಗೇಷನ್ ಮಾಡೋದ್ರಿಂದ ನಮಗೆ ಅದು ಮರುಬಳಕೆಗೆ ಈಸಿ. ಇದು ಮಿಕ್ಸ್ ಮಾಡಬಂತಂದ್ರೆ ನಮ್ಮ ಲೇಬರ್ ಎಲ್ಲ ಮಿಕ್ಸ್ ಸಪ್ರೇಟ್ ಮಾಡಿ ಗೊಬ್ಬರ ತಯಾರು ಮಾಡಿ ಡ್ರೈ ವೇಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸೋದು ಈ ಥರ ಆಗ್ತಾ ಇತ್ತು. ಇದು ಚೇಂಜ್ ಮಾಡಿ 4 ವಿಧದಲ್ಲಿ ನಾವು ಸೆಗ್ರಿಗೇಷನ್ ಮಾಡಕ್ಕೆ ಪ್ರಾರಂಭ ಮಾಡ್ತೇವೆ.
1: ಸರ್, ಇವಾಗ ಹವಾಮಾನ ಬದಲಾವಣೆ ಮತ್ತು ಈ ಒಂದು ಪರಿಸರ ಸಂರಕ್ಷಣೆ ಇವೆರಡರ ನಡುವೆ ಇರುವಂತಹ ಸಂಬಂಧ ಏನು ಅಂತ?
2: ಪರಿಸರ ಸಂರಕ್ಷಣೆಗಂತ ಒಂದು ಏನೇ ತಮಗೆ ಈ ಮೊದಲು ಹೇಳಿದ್ನಿ, ಆಕ್ಟ್ ಬಂತು 1986, ಪರಿಸರ ಸಂರಕ್ಷಣೆ ಕಾಯ್ದೆ 1986 ಮೂಲದು. ಆ 1986 ನಿಯಮದಿಂದ ಇವೆಲ್ಲ ನಮ್ಮ ಎಸ್ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2016-2026 ಬಂತು. ಅದ್ರ ಜೊತೆಗೇನೆ ಈಗ ನಮಗೇನು ಇಂಪ್ಯಾಕ್ಟ್ ಆಗ್ತದೆ ಅಂದರೆ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ನೀರು, ಇದು ಯಾವುದೊಂದು ಸರ್ಫೇಸ್ ವಾಟರ್ ಅಂತ ಬರ್ತೀವಿ, ನದಿ ಮೂಲಗಳಾಗಲಿ ಇನ್ನಿತರ ಭಾಳ ದುಷ್ಪರಿಣಾಮ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಪರಿಸರ ಅಂತಂದರೆ ಬರೇ ಗಿಡ ನೋಡಿದ್ರೆ ಪರಿಸರ ಅನ್ಸ್ಕೊಂಡು ಬರೀ ಗಿಡ ನೋಡೋದ್ರಿಂದಲ್ಲ, ನಮ್ಮ ಸಾರ್ವಜನಿಕ ಭಾಗ್ಯತ್ವನೂ ಭಾಳ ಅದ. ತ್ಯಾಜ್ಯ ನಿರ್ವಹಣೆ, ತ್ಯಾಜ್ಯ ವಿಲೇವಾರಿದೊಳಗೂ ಸಹಿತ ಪಬ್ಲಿಕದ ಕೋಆಪರೇಷನ್ ಭಾಳ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಸರ್ಕಾರ. ಆದಾಗ್ಯೂ ಸಹಿತ ಇವತ್ತಿಗೂ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ ಅಲ್ಲೆಲ್ಲೆಲ್ಲಿ. ಎಷ್ಟಂತ ರೈಡ್ ಮಾಡೋದು ನಾವು? ಇಲ್ಲಿವರೆಗೂ ಕೇವಲ 2 ವರ್ಷದಲ್ಲಿ ಮಹಾನಗರ ಪಾಲಿಕೆ ನಮ್ಮ ವಿವಿಧ ತಂಡಗಳ ಮೂಲಕ 6 ಲಕ್ಷ ಫೈನ್ ಕಲೆಕ್ಟ್ ಮಾಡಿ ದಂಡ ಹಾಕಿ ಯಾರು ಪ್ಲಾಸ್ಟಿಕ್ ಮಾರ್ತಾರ ಅವರಿಗೆಲ್ಲ ದಾಳಿ ಮಾಡಿ ಅಂಗಡಿಗಳಿಂದ ಇಲ್ಲಿ 6 ಲಕ್ಷ ದಂಡ ಹಾಕಿದ್ವಿ. ಇನ್ನು ನೆಕ್ಸ್ಟ್ ನಮಗೆ ಪವರ್ಸ್ ಇರೋದು FIR ಮಾಡೋಕ್ಕೆ ನಮಗೆ ಪವರ್ಸ್ ಇಲ್ಲ, ಪರಿಸರ ಮಾಲಿನ್ಯ ಇಲಾಖೆಗೆ ಇದೆ. ಸೊ ಅವರಿಗೆ ನಾವು ದೂರ ಸಲ್ಲಿಸಿ ಎಫ್ಐಆರ್ ಮಾಡಿದ್ರೆ ಸ್ವಲ್ಪ ಇನ್ನೂ ಹೆಚ್ಚಿನ ಪರಿಣಾಮ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
1: ಸರ್, ಇನ್ನು ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಯ ಕುರಿತು ಹೆಚ್ಚಿನ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ತಾವ್ ಹೇಳ್ತೀರಾ?
2: ಇದು ಬಹಳ ಮುಖ್ಯ ರೀ. ಯಾಕಂತಂದ್ರೆ ಈಗ ವಯಸ್ಕರು ಆಗಲ್ರಿ ಅಥವಾ ನಿವೃತ್ತರಾಗಲಿ ಆಸಕ್ತಿ ಕಡಿಮೆ ಅಂತ ಅನ್ನೋಂಗಿಲ್ಲ, ಅವ್ರದೇ ಆದಂತ ಉದ್ಯೋಗದಲ್ಲಿ ಬಿಜಿ ಇರ್ತಾರೆ. ಬಟ್ ಬೇಗ ಅಟ್ರಾಕ್ಟ್ ಆಗೋ ಅಂದ್ರೆ ಮಕ್ಕಳಲ್ಲಿ, ಸ್ಕೂಲ್ ಕಾಲೇಜಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚು ನಾವು ಅವೇರ್ನೆಸ್ ಕೊಟ್ರೆ ಇಂಪ್ಯಾಕ್ಟ್ ಆಗುತ್ತೆ, ಪರಿಣಾಮಕಾರಿ ಆಗುತ್ತೆ ಅನ್ನೋ ನಮ್ಮ ಅಭಿಪ್ರಾಯ. ಬಟ್ ಅದಾಗಿ ನಮ್ಮ ಸ್ಕೂಲು ಕಾಲೇಜು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಅವೇರ್ನೆಸ್ ಕೊಡೋ ಪ್ರೋಗ್ರಾಮ್ ನಡೀತಾನೆ ಇದೆ. ಈ ಗಣಿತಾಜ್ಯ ವಸ್ತು ವಿಲೇವಾರಿ ಆಗಲಿ ಅಥವಾ ಪ್ಲಾಸ್ಟಿಕ್ ಬಳಕೆ ಆಗಲಿ ಮಾಡ್ತಾ ಇದ್ವಿ, ಬಟ್ ಇನ್ನಷ್ಟು ಹೆಚ್ಚು ಪರಿಣಾಮ ಆಗ್ಬೇಕಾದ್ರೆ ಇನ್ನೂ ಹೆಚ್ಚು ಹೆಚ್ಚು ಅವೇರ್ನೆಸ್ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನಗರದಲ್ಲಿ 7 LED ಸ್ಕ್ರೀನ್ ಹಾಕಿವಿ, ಅಲ್ಲೂ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಪ್ಯಾಂಪ್ಲೆಟ್ಸ್ ಪೇಪರ್ ಎಲ್ಲ ಆಗ್ತದೆ, ಬಟ್ ಇನ್ನೂ ಪರಿಣಾಮಕಾರಿ ಆಗ್ಬೇಕಾಗಿ.
1: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
3: ನೆನಪುಗಳ ಮಾತು ಮಧುರ.
4: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ಇನ್ನು ನಗರವಾಸಿಗಳು ತಮ್ಮ ಒಂದು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವ್ಯಾವು ಅಂತ?
2: ನಾವು ಕಂಡಂತೆ ಬೆಳಗಾವಿ ಮಹಾನಗರ ಪಾಲಿಕೆ ಪ್ರಪ್ರಥಮವಾಗಿ ನಾವು ಲಾಸ್ಟ್ ಇಯರು ರೋಡ್ ಡಿವೈಡ್ರಿಗೆ ಏನು ವಾಟರ್ ಬಾಟ್ಲ್ ಯೂಸ್ ಮಾಡಿ ಬಿಸಾಕಿರ್ತಾರೆ, 1 ಲೀಟರ್ 2 ಲೀಟರ್ ಕಲೆಕ್ಟ್ ಮಾಡಿ ವಾಟರ್ ಬಾಟಲ್ ಡ್ರಿಪ್ ಮೆಥಡ್ ಅಂತ ಎಲ್ಲ ಒಂದೊಂದು ರೋಡ್ ಡಿವೈಡ್ರ್ ಗಿಡಕ್ಕೆ ಹಾಕಿದ್ದೀವಿ. ತಾವು ನೋಡಿರ್ಬೇಕು ಎಲ್ಲ ಕಡೆ, ಇವತ್ತು ಒಂದು ಬಾಟ್ಲ್ ಇಲ್ಲವು. ಇಷ್ಟು ಸಹಕಾರ ನಡೆದ್ರೆ ಸಾಕು ನಮಗೆ, ಅದನ್ನು ಯಾರೋ ಬರ್ತಾರೆ ಬಾಟ್ಲ್ ಕಿತ್ತೋಗಿರ್ತಾರೆ, ಏನೇನೋ ಆಗ್ತಾಯಿದೆ, ಆಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ನಾವು ಅದನ್ನು ಡ್ರಿಪ್ ಮಾಡಿಬಿಟ್ಟಿದ್ವಿ. ಸೊ ಆ ಥರ ಒಂದೇ ಅಂತಲ್ಲ, ಇನ್ನು ಹೆಚ್ಚು ಹೆಚ್ಚು ಗಿಡ ನೆಡಬೇಕಾದ್ರೂ ಸಾರ್ವಜನಿಕಗಳು ಕೋಆಪರೇಷನ್ ಮಾಡಲೇಬೇಕು. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ನಮ್ಮ ವರ್ಲ್ಡಲ್ಲಿಗೆ ಅಗದಿ ಲೀಸ್ಟ್ ಟ್ರೀ ಇರುವಂಥ ಕಂಟ್ರಿಗಳು ಹೇಳ್ತೀನಿ, ಯಾವ ಮರುಭೂಮಿ ಜಾಸ್ತಿ ಇರುತ್ತೆ ಅವು ಲೀಸ್ಟ್ ಮರಗಳ. ಕತಾರದಲ್ಲಿ ವರ್ಲ್ಡ್ದಾಗ ಭಾಳ ಅಂದರೆ ಲೀಸ್ಟ್ ಇರತಕ್ಕಂಥ ಮರಗಳಿರ್ತಕ್ಕಂಥ ದೇಶ ಕತಾರ್. ಕೇವಲ 3-4 ಗಿಡಗಳ ಒಬ್ಬ ಮನುಷ್ಯನಿಗಿದಾವೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಎಷ್ಟೊಂದು ತಾಪಮಾನ ಇರ್ಬೋದು, ವೇರಿಯೇಷನ್ ಆಗ್ತಾ ಇದೆ. ನಮ್ಮ ಬೆಳಗಾವದಲ್ಲಿ ನಾವು ನನಗೆ ಗೊತ್ತಿಲ್ಲ, ಬಟ್ ಹಲವರು ಹೇಳ್ತಾ ಇದ್ದಾರೆ ಇಲ್ಲಿ ಲೋಕಲ್ ಸಿಟಿಜನ್ಸು, ಹಿಂದೆ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಸಹಿತ ಹಾಕ್ತಿರ್ಲಿಲ್ಲಂತೆ, ಬಟ್ ಇವಾಗ ಪ್ರೆಸೆಂಟ್ ಡೇ ಬೆಳಗಾವದಲ್ಲಿ ಫ್ಯಾನ್ ಹೋಗ್ಲಿ AC ಕಂಪಲ್ಸರಿ ಅಂತ ಆಗ್ತಾ ಇದೆ. ಆ ಥರ ಒಂದು ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ ಅಂತ ಅನ್ನುವ ಮಾತುಗಳು ನಾವು ಕೇಳ್ಬಿಟ್ಟಿದ್ದೀನಿ. ಬಟ್ ಹಾಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕು, ನೆಟ್ಟ ಗಿಡಗಳು ಸಂರಕ್ಷಣೆ ಆಗಬೇಕು, ಮರವಾಗಿ ಬೆಳಿಬೇಕು, ಆಕ್ಸಿಜನ್ ಕೊಡಬೇಕು, ಜನರು ಬದುಕಬೇಕು.
1: ಸರ್, ಇನ್ನು ನಮ್ಮ ನಗರದಲ್ಲಿ ನಮ್ಮ ಮುಂದಿನ ತಲೆಮಾರಿಗಾಗಿ ನಾವು ಯಾವ ರೀತಿಯ ಒಂದು ಪರಿಸರದ ಪರಂಪರೆಯನ್ನ ಬಿಟ್ಟು ಹೋಗ್ಬೇಕು ಅಂತ ತಾವು ತಿಳಿಸ್ತೀರಾ ಮುಂದಿನ ಪೀಳಿಗೆಗಾಗಿ?
2: ನಮ್ಮ ಭಾರತ ದೇಶ ಹೈಯೆಸ್ಟ್ ಜನಸಂಖ್ಯೆ ಉಳ್ಳ ದೇಶ, ನಗರ ಪ್ರದೇಶಗಳು ಬೆಳೀತಾನೆ ಇದೆ, ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಅಂದ್ರೆ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಪರ್ ಕ್ಯಾಪಿಟಾ ಅಂತ ನಾವು ಹೆಚ್ಚಾಗ್ತಾ ಇದೆ. ಸೊ ನಾವು ಮುಂದಿನ ಪೀಳಿಗೆ ಭಾಳ ಚೆನ್ನಾಗಿ ಉಸಿರಾಟದೊಂದಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಹೆಚ್ಚೆಚ್ಚು ಮರಗಳನ್ನು ಬೆಳೀಬೇಕು. ಕಾಲಕಾಲಕ್ಕೆ ಬರ್ತಕ್ಕಂಥ ನಿಯಮಾವಳಿಗಳಾಗಲಿ, ಯಾವುದೇ ಒಂದು ತ್ಯಾಜ್ಯ ನಿರ್ವಹಣೆ ಆಗಲಿ ಅಥವಾ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ, ಇನ್ನೂ ಒಂದು ಭಾಗ UGDಗಳು. ಈಗ ತಮ್ಮೆಲ್ಲರೂ ಏನೋ ಟಾಯ್ಲೆಟ್ಗಳನ್ನು ಯೂಸ್ ಮಾಡ್ತೀರಿ, ಮನೆಯಲ್ಲಿ ಬಟ್ಟೆ ಒಗಿತೀರಿ, ಆ ತ್ಯಾಜ್ಯ ನೀರು ಎಲ್ಲಿ ಹೋಗಬೇಕು? ಆಸ್ ಪರ್ ನಮ್ಮದೇನು ಒಳಚರಂಡಿ ಇರ್ತದೆ

0: ಸರ್ವಿಸ್ ಮ್ಯಾಟರ್ ಇರತಕ್ಕಂಥ ಸಂಸ್ಥೆಗಳು ಸಹಿತ ಅಲ್ಲಲ್ಲೇ ಗಿಡಗಳನ್ನು ನೆಡಿತಾ ಇದ್ದಾರೆ. ಆದಾಗ್ಯೂ ಸ್ಕೂಲ್ ಪ್ರಾರಂಭ ಆಗಿದೆ. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಒಂದು ಸುಮಾರು 10-15 ತಂಡಗಳನ್ನು ರಚನೆ ಮಾಡಿದ್ವಿ. ಸ್ಕೂಲ್ ಕಾಲೇಜಿಗೆ ಹೋಗಿ ಈ ಬಗ್ಗೆ ತ್ಯಾಜ್ಯ ನಿರ್ವಹಣೆ ಬಗ್ಗೆ 4 ಟೈಪ್ ಸೆಗ್ರಿಗೇಷನ್ ಮಾಡುವ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಒಂದು ಕ್ರಿಯಾಯೋಜನೆ ಪ್ರಕಾರ ವರ್ಷ ಪೂರ್ತಿ ನಡೀತಾನೆ ಇರುತ್ತೆ.
1: ಸರ್, ಕೊನೆಯದಾಗಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಿಕ್ಕೆ ಇಷ್ಟಪಡ್ತೀರಾ?
0: ನಾನು ಆಕ್ಚುಲಿ ನಮ್ಮ ಆಫೀಸ್ ಕಾರ್ ಇದ್ರು ಸಹಿತ ನಾವು ವೇಣುಧ್ವನಿ ಕೇಳ್ಕೊಂಡು ಹೋಗ್ತೀನಿ. ವೀಳಿ ವಿಸಿಟ್ಗೆ ಹೋಗ್ಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೇಳ್ತಾ ಇರ್ತೀವಿ. ಯೂಸಲಿ ಭಾಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೇಲಾಗಿ ನಾನು ಈ ಕಾರ್ಯಕ್ರಮ ಇಲ್ಲಿ ಕೊಡ್ತಾ ಇರೋದು 3ನೇದು. ಈ ಹಿಂದೆ 2 ಕಾರ್ಯಕ್ರಮ ಕೊಟ್ಟಿದ್ದೆ ಬೇರೆ ಬೇರೆ ವಿಷಯಕ್ಕಾಗಿ. ಇವತ್ತಿನ ಭಾಳ ಖುಷಿ ಆಯಿತು, ಯಾಕಂದ್ರೆ ವಿಶ್ವ ಪರಿಸರ ದಿನಾಚರಣೆಗೆ ಕೇವಲ ಪರಿಸರ ನಿಯಂತ್ರಣ ಮಂಡಳಿ ಕಚೇರಿಯ ಆಫೀಸರ್ಸ್ ಮಾತ್ರ ಕೊಡ್ತಾ ಇದ್ರು. ಮಹಾನಗರ ಪಾಲಿಕೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಉತ್ಪರವಾದಕ್ಕೆ ಅಭಿನಂದನೆ ಅರ್ಪಿಸ್ತೀನಿ.
1: ಖಂಡಿತ ಸರ್. ಈ ಒಂದು ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಪರಿಸರದ ಸಂರಕ್ಷಣೆ ಜೊತೆಗೆ ಮಾಲಿನ್ಯವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ಧನ್ಯವಾದ.

ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಸಂರಕ್ಷಣೆ ಹಾಗೂ ಮಾಲಿನ್ಯ ನಿಯಂತ್ರಣದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ, ಮಹಾನಗರ ಪಾಲಿಕೆ ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ಧ್ವನಿ 90.4 FM. ನಮಸ್ಕಾರ.

0: ಈ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: जी।
1: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
3: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: KLE Pharmacy College, Umbergavi, Yerzorde, Pataru, Patera, Praveshagul Praramba, Vimana Dildana, Rastevas, one Kurchi Belgavi, Lirua, Teatunica, so Labeula, Hossa Campus K College, Tarantra Gondide, Vivida Kursgulu, B Farm, Farm D, M Farm, Matu, PhD Seridante, Pharmacy Chetradali, Unata Shikshana Padayalu, Suvarna Vakasha, College in Abramuka, Vishesha Tegalu, Nuraku Hechu Varshagala, Shaishanika, Itihasa, Matu, Anubava, Vishwada Dianta, Muru, Savraku Hechu, Haria Vidyartigala, Ballista Network. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್ ಜಾಗತಿಕ ಮಟ್ಟದ ಗ್ರಂಥಾಲಯ ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ ಪ್ರಾಯೋಗಿಕ ತರಬೇತಿ ಸೌಲಭ್ಯ ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು ಎನ್ಐಆರ್ಎಫ್ ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399 ಮೊಬೈಲ್ ಸಂಖ್ಯೆ 9740639702 ವೆಬ್ಸೈಟ್ www.kleefarm.edu

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆ

0: जेली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, KLECET. 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Visveshwaraya Technological University as a Model Engineering College. Career opportunities: 100% placement assistance with recruitment support from more than 50 companies, including Infosys, Tata Group and Wipro. Special coaching is provided for UPSC, KPSC and GATE along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit www.klecet.edu.in.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
3: KLE टेक्नोलॉजिकल युनिवर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर MS शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चर इंजिनिअरिंग, सिव्हिल. इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 0831244032 आणि www.kletech.ac.in या वेबसाईटला व्हिजिट करा.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ ಟ್ರಂಕ್ನಿಂದ 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಸೂರತ್ನಲ್ಲಿ ಇಂದು ರಸ್ತೆ, ವಿದ್ಯುತ್ ಮತ್ತು ಕೈಗಾರಿಕಾ ಕ್ಷೇತ್ರಗಳಿಗೆ ಸಂಬಂಧಿಸಿದ 18,800 ಕೋಟಿ ರೂಪಾಯಿಗೂ ಅಧಿಕ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಈ ಉಪಕ್ರಮಗಳು ಬೆಳವಣಿಗೆಯ ಚಾಲಕ ಶಕ್ತಿಯಾಗಿದ್ದು ಜನತೆಯ ಸುಗಮ ಜೀವನ ಉತ್ತಮಪಡಿಸಲಿವೆ ಎಂದರು. ಪರಿಸರ ದಿನದ ಸಂದರ್ಭದಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರಗಳಲ್ಲಿ ಒಂದಾದ ಸೂರತ್ನಲ್ಲಿ ಇರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅವರು, ವಿಶ್ವ ಕ್ರಮೇಣವಾಗಿ ಹಸಿರು ಭವಿಷ್ಯದತ್ತ ಸಾಗುತ್ತಿದ್ದು ಭಾರತ ಇದಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಿದೆ ಎಂದರು. ಈ ಶತಮಾನದ ಆರಂಭದಲ್ಲಿಯೇ ಗುಜರಾತ್ ಸರ್ಕಾರ ನವೀಕರಿಸಬಹುದಾದ ಇಂಧನ ಇಲಾಖೆಯನ್ನು ಸ್ಥಾಪಿಸಿದ್ದು ಪಠಾಣ್ ಜಿಲ್ಲೆಯ ಚರಂಕಾ ಗ್ರಾಮದಲ್ಲಿ ದೇಶದ ಮೊದಲ ಸೌರ ಉದ್ಯಾನ ಅಭಿವೃದ್ಧಿಪಡಿಸಲಾಯಿತು ಎಂದು ತಿಳಿಸಿದ್ದಾರೆ. ಇಂದು ಮಧ್ಯಾಹ್ನ ಪ್ರಧಾನಿ ಅವರು ಹಜಿರಾಗೆ ಭೇಟಿ ನೀಡಿ ಔದ್ಯಮಿಕ ಹಾಗೂ ಮೂಲಸೌಕರ್ಯ ಕಾರ್ಯಾಚರಣೆ ವೀಕ್ಷಿಸಿದರು. ಪ್ರಧಾನಿ ಅವರು ಈ ಸಂಜೆ ದಮನ್ಗೆ ಭೇಟಿ ನೀಡಿ 2,970 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಪಯಣ ಗಮನಾರ್ಹ ಚಲನಶೀಲತೆಯನ್ನು ಕಂಡುಕೊಳ್ಳುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಏರ್ ಟ್ರಂಕ್ ಸುಮಾರು 3 ಲಕ್ಷ ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಯೋಜನೆ ಪ್ರಕಟಿಸಿದೆ. ಇದಲ್ಲದೆ 5 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದು ಡಿಜಿಟಲ್ ಮೂಲಸೌಕರ್ಯ ವ್ಯವಸ್ಥೆಯಲ್ಲಿನ ಅತಿದೊಡ್ಡ ಬಂಡವಾಳ ಹೂಡಿಕೆ ಪ್ರಸ್ತಾಪವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಇಂತಹ ಬಂಡವಾಳ ಹೂಡಿಕೆಗಳು ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಎಐಗಳಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿಸುವಲ್ಲಿ ಬಲ ನೀಡಲಿವೆ. ಉದ್ಯೋಗಾವಕಾಶ ಸೃಷ್ಟಿಸುವುದರ ಜೊತೆಗೆ ಸ್ಥಳೀಯ ಪೂರೈಕೆ ಸರಪಳಿ ಬೆಂಬಲಿಸಲಿದೆ ಮತ್ತು ನಾವೀನ್ಯತೆ ನೇತೃತ್ವದ ಬೆಳವಣಿಗೆಯ ವೇಗ ವರ್ಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ವಿಶ್ವದ ಡಿಜಿಟಲ್ ಆರ್ಥಿಕ ಭವಿಷ್ಯ ಹೆಚ್ಚಿನದಾಗಿ ಭಾರತದಲ್ಲಿಯೇ ನಿರೂಪಣೆಗೊಳ್ಳಲಿದೆ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದೇಶದ ಆರ್ಥಿಕತೆ 2025-26 ಅಂದಾಜು 7.7% ಬೆಳವಣಿಗೆಯ ನೈಜ ಒಟ್ಟು ದೇಶೀಯ ಉತ್ಪನ್ನದೊಂದಿಗೆ ಬಲವಾದ ವೇಗವನ್ನು ಕಾಯ್ದುಕೊಂಡಿದೆ. ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇಂದು ಬಿಡುಗಡೆ ಮಾಡಿದ ತಾತ್ಕಾಲಿಕ ವಾರ್ಷಿಕ ಜಿಡಿಪಿ ಅಂದಾಜು ವರದಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಲಾಗಿದೆ. 2024-25 ಈ ಬೆಳವಣಿಗೆ 7.1% ಒಟ್ಟು ದೇಶೀಯ ಉತ್ಪನ್ನ 323 ಲಕ್ಷ ಕೋಟಿ ರೂಪಾಯಿ ಹಂತ ತಲುಪಲಿದೆ ಎಂದು ಅಂದಾಜಿಸಲಾಗಿದೆ. ಕೃಷಿ ಮತ್ತು ಮೀನುಗಾರಿಕೆ ವಲಯದ ಉತ್ತಮ ಸಾಧನೆಯಿಂದಾಗಿ ಪ್ರಾಥಮಿಕ ವಲಯ 3.2% ಬೆಳವಣಿಗೆ ದರ ಸಾಧಿಸಿದೆ ಎಂದು ಗಮನಿಸಲಾಗಿದೆ. ತಯಾರಿಕಾ ವಲಯ, ವ್ಯಾಪಾರ, ಹೋಟೆಲ್, ಸಾರಿಗೆ, ಸಂಪರ್ಕ ಮತ್ತು ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ಕಳೆದ ಹಣಕಾಸು ವರ್ಷದಲ್ಲಿ 2 ಅಂಕಿಯ ಬೆಳವಣಿಗೆ ದಾಖಲಿಸಿವೆ. 4th ತ್ರೈಮಾಸಿಕದಲ್ಲಿ ನೈಜ ಜಿಡಿಪಿಯಲ್ಲಿ 7.8% ಬೆಳವಣಿಗೆ ಅಂದಾಜಿಸಲಾಗಿದೆ. 2025-26 ಹಣಕಾಸು ವರ್ಷದಲ್ಲಿ ಸಾಧಿಸಲಾದ 7.7% ಜಿಡಿಪಿ ಅಭಿವೃದ್ಧಿ ದರ ಹಾಗೂ 4th ತ್ರೈಮಾಸಿಕದಲ್ಲಿ ಸಾಧಿಸಲಾದ 7.8% ಬೆಳವಣಿಗೆ ದರ ಭಾರತದ ಪಾರಂಪರಿಕ ಬಲವನ್ನು ಪ್ರತಿಫಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೇಪಾಳದ ವಿದೇಶಾಂಗ ವ್ಯವಹಾರ ಖಾತೆ ಸಚಿವ ಶಿಸಿರ್ ಖಾನನ್ 3 ದಿನಗಳ ಭಾರತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದರು. ಭಾರತದ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅವರು ಆಹ್ವಾನದ ಮೇರೆಗೆ ಶಿಶಿರ್ ಅನಾಲ್ ಆಗಮಿಸಿದ್ದು, ನಾಳೆ ಉಭಯ ನಾಯಕರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ರಣದೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ವ್ಯಾಪಾರ, ವಾಣಿಜ್ಯ, ಬಂಡವಾಳ ಹೂಡಿಕೆ ಮತ್ತು ಅಭಿವೃದ್ದಿ ಸಹಕಾರ ಕುರಿತಂತೆ ನಾಯಕರು ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ತ್ರಿಪುರಾದ ಭಾರತ ಬಾಂಗ್ಲಾದೇಶ ಅಂತಾರಾಷ್ಟೀಯ ಗಡಿಯಲ್ಲಿರುವ ಲಂಕಾಮುರ ಗಡಿ ಔಟ್ಪೋಸ್ಟ್ನಲ್ಲಿರುವ ಪ್ರಹರಿ ಸಮ್ಮೇಳನ ಉದ್ದೇಶಿಸಿ ಅವರು ಮಾತನಾಡಿದರು. ದಕ್ಷ ಗಡಿ ನಿರ್ವಹಣಾ ಯೋಜನೆಯನ್ನು 7-8 ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ದೇಶದ ಸುರಕ್ಷತೆ ಮತ್ತು ಭದ್ರತೆ ಅತ್ಯಂತ ಅವಶ್ಯಕವಾಗಿದ್ದು, ಮಾದಕ ದ್ರವ್ಯ, ಮಾನವ ಕಳ್ಳಸಾಗಾಟ, ಅಕ್ರಮ ಗೋವು ಸಾಗಾಟಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು ಅತ್ಯಗತ್ಯ ಎಂದರು. ಪರಿಸರ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗೃಹ ಸಚಿವ ಅಮಿತ್ ಶಾ ಗಿಡವೊಂದನ್ನು ನೆಟ್ಟರು. ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆ 2019 ಇದುವರೆಗೂ ದೇಶದಲ್ಲಿ ಒಟ್ಟು 6,40,00,000 ಅಧಿಕ ಸಸಿಗಳನ್ನು ನೆಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ಇದಕ್ಕೂ ಮುನ್ನ ಅಗರ್ತಲಾದ ಕುಂಚ್ಬನ್ನಲ್ಲಿರುವ ಐತಿಹಾಸಿಕ 1917 ಪುಷ್ಪಂಬತ ಅರಮನೆಯನ್ನು ಪ್ಯಾಲೆಸ್ ಹೋಟೆಲ್ ಆಗಿ ಪರಿವರ್ತಿಸುವ ಕಾಮಗಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಶಿಲಾನ್ಯಾಸ ನೆರವೇರಿಸಿದರು. ಅಂಡಮಾನ್ ದ್ವೀಪದ ಪೂರ್ವ ಕರಾವಳಿಯ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವಿಜಯಪುರಂ 3 ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರಕಟಿಸಿದ್ದಾರೆ. ಅಂಡಮಾನ್ ಸಮುದ್ರ ಪ್ರದೇಶದಲ್ಲಿ ವ್ಯಾಪಕ ಇಂಧನ ಸಾಮರ್ಥ್ಯ ಇರುವುದನ್ನು ಈ ಪರಿಶೋಧನೆ ಸಾಬೀತುಪಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಸುಮಾರು 355 ಮೀಟರ್ ನೀರಿನಾಳದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಸಚಿವ ಸಂಪುಟವನ್ನು ಇಂದು ವಿಸ್ತರಿಸಲಾಗಿದೆ. ಗುವಾಹಟಿಯ ಜ್ಯೋತಿ ವಿಷ್ಣು ಆಂತರ್ಜಿಕ ಕಲಾಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ 12 ಹೊಸ ಸಂಪುಟ ದರ್ಜೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಸಮ್ಮುಖದಲ್ಲಿ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅವರಿಂದ ನೂತನ ಸಚಿವರು ಅಧಿಕಾರ ಹಾಗೂ ಗೌಪ್ಯತೆಯ ಪ್ರಮಾಣ ವಚನ ಸ್ವೀಕರಿಸಿದರು. ಇದರಿಂದಾಗಿ ಅಸ್ಸಾಂ ಮಂತ್ರಿಮಂಡಲದ ಸದಸ್ಯರ ಸಂಖ್ಯೆ 17. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಗರಿಷ್ಠ 19 ಸಚಿವ ಸ್ಥಾನಗಳಿಗೆ ಅವಕಾಶವಿದೆ. ಭಾರತ 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಫೈನಲ್ ಪ್ರವೇಶಿಸಿದೆ. ಜಪಾನಿನ ಕಕಾಮಿ ಗಹರಾ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ದ 5-3 ಅಂತರದಿಂದ ಜಯ ಗಳಿಸಿತು. ಪ್ರಶಸ್ತಿಗಾಗಿ ನಾಳೆ ನಡೆಯುವ ಫೈನಲ್ ಪಂದ್ಯದಲ್ಲಿ ಭಾರತ ಆತಿಥೇಯ ಜಪಾನ್ ತಂಡವನ್ನು ಎದುರಿಸಲಿದೆ. ಗೋವಾದ ಮಾರ್ಗೋವಾದಲ್ಲಿ ನಾಳೆ ನಡೆಯಲಿರುವ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೂರತ್ನಲ್ಲಿ 18,800 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ಚಾಲನೆ. ಭಾರತದಲ್ಲಿ ಡಿಜಿಟಲ್ ಮೂಲಸೌಕರ್ಯಕ್ಕಾಗಿ ಏರ್ಟ್ರಂಕ್ನಿಂದ 3,00,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಪ್ರಕಟ, ಪ್ರಧಾನಿ ನರೇಂದ್ರ ಮೋದಿ. ಅಂದಾಜು 7.7% ಬೆಳವಣಿಗೆಯ ನೈಜ ಜಿಡಿಪಿಯೊಂದಿಗೆ ಬಲವಾದ ವೇಗ ಕಾಯ್ದುಕೊಂಡ ದೇಶದ ಆರ್ಥಿಕತೆ. ತಂತ್ರಜ್ಞಾನ ಆಧಾರಿತ ದಕ್ಷ ಗಡಿ ನಿರ್ವಹಣಾ ಯೋಜನೆ ಮುಂದಿನ ವರ್ಷ ಪ್ರಾಯೋಗಿಕವಾಗಿ ಜಾರಿ, ಗೃಹ ಸಚಿವ ಅಮಿತ್ ಶಾ. 18 ವರ್ಷದೊಳಗಿನ ಪುರುಷರ ಏಷ್ಯಾ ಹಾಕಿ ಕಪ್ ಪಾಕಿಸ್ತಾನ ಮಣಿಸಿ ಫೈನಲ್ ಪ್ರವೇಶಿಸಿದ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ಕೆಯಲ್ಲಿ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಬಿಫಾರ್ಮ್ ಮೂರನೆಯ ವರ್ಷದ ವಿದ್ಯಾರ್ಥಿ ಹಾಗೂ ಎನ್ಎಸ್ಎಸ್ ಕಾರ್ಯದರ್ಶಿಯಾದ ಅಮೋಘರಾಜ್ ಹೆಗಡೆಕಟ್ಟಿಯವರು ಪರಿಸರ ಜಾಗೃತಿ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ.
1: ಎಲ್ಲಾ ಮಿತ್ರರಿಗೆ ನನ್ನ ನಮಸ್ಕಾರ. ನಾನು ಅಮೋಘರಾಜ್ ಹೆಗಡೆಕಟ್ಟಿ, ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವಿಯ ಎನ್ಎಸ್ಎಸ್ ಕಾರ್ಯದರ್ಶಿಯಾಗಿ. ಪ್ರತಿ ವರ್ಷ ಜೂನ್ 5 ಆಚರಿಸಲಾಗುವ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಸಂತೋಷವಾಗುತ್ತಿದೆ. ವಿಶ್ವ ಪರಿಸರ ದಿನವನ್ನು 1972 ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಆರಂಭಿಸಿತು. 1973 ಪ್ರತಿ ವರ್ಷ ಈ ದಿನವನ್ನು ಆಚರಿಸಲಾಗುತ್ತದೆ. ನಮ್ಮ ಭೂಮಿ ನಮ್ಮ ಏಕೈಕ ಮನೆ ಎಂಬುದನ್ನು ಹಾಗೂ ಅದನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಿ ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ. ಪರಿಸರ ಎಂದರೇನು? ನಮ್ಮ ಸುತ್ತಲಿನ ಗಾಳಿ, ನೀರು, ಮಣ್ಣು, ಮರಗಳು, ಪ್ರಾಣಿಗಳು ಮತ್ತು ಮನುಷ್ಯರು ಸೇರಿ ಪರಿಸರವಾಗುತ್ತದೆ. ಬದುಕಲು ಅಗತ್ಯವಾದ ಆಮ್ಲಜನಕ, ನೀರು, ಆಹಾರ ಹಾಗೂ ಇತರ ಸಂಪನ್ಮೂಲಗಳನ್ನು ಪರಿಸರವೇ ನೀಡುತ್ತದೆ. ಆದ್ದರಿಂದ ಆರೋಗ್ಯಕರ ಪರಿಸರವು ಎಲ್ಲಾ ಜೀವಿಗಳ ಬದುಕಿಗೆ ಅತ್ಯಂತ ಮುಖ್ಯವಾಗುತ್ತದೆ. ಈ ವಿಶ್ವ ಪರಿಸರ ದಿನದ ಮಹತ್ವವೇನೆಂದರೆ ಪರಿಸರ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ಪರಿಸರ ಸಂರಕ್ಷಣೆಗೆ ಜನರನ್ನು ಪ್ರೇರೇಪಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸಂಪರ್ಕ ಬಳಕೆಯನ್ನು ಉತ್ತೇಜಿಸುವುದು, ಸರ್ಕಾರ, ಸಂಸ್ಥೆಗಳು ಮತ್ತು ಜನರು ಒಟ್ಟಾಗಿ ಪರಿಸರ ಸಂರಕ್ಷಣೆಯಲ್ಲಿ ಭಾಗವಹಿಸುವಂತೆ ಮಾಡುವುದು. ಇಂದಿನ ಪ್ರಮುಖ ಪರಿಸರ ಸಮಸ್ಯೆಗಳೇನೆಂದರೆ ಹವಾಮಾನ ಬದಲಾವಣೆ. ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳ ಪ್ರಮಾಣ ಹೆಚ್ಚಾಗುವಂತದ್ದರಿಂದ ಭೂಮಿಯ ಉನ್ನತಿ ಹೆಚ್ಚುತ್ತಿದೆ. ಇದರಿಂದ ಪ್ರವಾಹ, ಬರ, ಅತಿಯಾದ ಮಳೆ ಮತ್ತು ಬಿಸಿಲುಗಾಳಿಯಂತಹ ಸಮಸ್ಯೆಗಳು ಉಂಟಾಗುತ್ತದೆ. ಅರಣ್ಯನಾಶ, ಕೃಷಿ, ಕೈಗಾರಿಕಾ ಮತ್ತು ನಗರೀಕರಣಕ್ಕಾಗಿ ಮರಗಳನ್ನು ಕಡಿಯುವುದರಿಂದ ಕಾಡು ಕಡಿಮೆಯಾಗುತ್ತಿವೆ. ಇದರಿಂದ ಪರಿಸರದ ಸಮತೋಲನ ಹಾಳಾಗುತ್ತಿದೆ. ಮಾಲಿನ್ಯ, ವಾಯುಮಾಲಿನ್ಯ, ಜಲಮಾಲಿನ್ಯ, ಮಣ್ಣಿನ ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ಮಾನವನ ಆರೋಗ್ಯಕ್ಕೆ ದೊಡ್ಡ ಅಪಾಯವಾಗುತ್ತವೆ. ಪ್ಲಾಸ್ಟಿಕ್ ಮಾಲಿನ್ಯ, ಪ್ರತಿ ವರ್ಷ ಲಕ್ಷಾಂತರ ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಪರಿಸರಕ್ಕೆ ಸೇರುತ್ತವೆ. ಇದು ಸುಲಭವಾಗಿ ಕರಗುವುದಿಲ್ಲ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹಾನಿ ಉಂಟು ಮಾಡುತ್ತವೆ. ಜೀವ ವೈವಿಧ್ಯದ ನಷ್ಟ, ಅನೇಕ ಸಸ್ಯ ಮತ್ತು ಪ್ರಾಣಿ ಜಾತಿಗಳು ತಮ್ಮ ವಾಸಸ್ಥಾನ ಕಳೆದುಕೊಳ್ಳುವುದರಿಂದ ಅಳಿವಿನ ಅಂಚೆಗೆ ತಲುಪುತ್ತವೆ. ಇನ್ನು ವಿದ್ಯಾರ್ಥಿಗಳು ಮತ್ತು ಯುವಕರ ಪಾತ್ರ. ವಿದ್ಯಾರ್ಥಿಗಳು ಯುವಕರು ಪರಿಸರ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಅವರು ಮರಗಳನ್ನು ನೆಡಬಹುದು ಮತ್ತು ಬೆಳೆಸಬಹುದು. ಒಮ್ಮೆ ಬೆಳೆಸಿ ಬೀಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ತಪ್ಪಿಸಬಹುದು. ನೀರು ಮತ್ತು ವಿದ್ಯುತ್ ಉಳಿಸಬಹುದು. ಸಾಧ್ಯವಾದಷ್ಟು ನಡೆದು ಹೋಗುವುದು, ಸೈಕಲ್ ಅಥವಾ ಸಾರ್ವಜನಿಕ ಸಾರಿಗೆಯನ್ನು ಬಳಸಬಹುದು. ಪರಿಸರ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕುಟುಂಬ ಮತ್ತು ಸ್ನೇಹಿತರಲ್ಲಿ ಪರಿಸರದ ಪ್ರಜ್ಞೆ ಮಾಡುವುದು. ಇನ್ನು ಎನ್ಎಸ್ಎಸ್ ಸಂಯುಕ್ತರಾಗಿ ಪರಿಸರದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ. ಕಡಿಮೆ ಬಳಕೆ, ಮರುಬಳಕೆ ಮತ್ತು ಮರುಸಂಕೀರ್ಣ. ಕಡಿಮೆ ಬಳಕೆ, ಅಗತ್ಯವಿಲ್ಲದ ವಸ್ತುಗಳು ಬಳಕೆಯನ್ನು ಕಡಿಮೆ ಮಾಡುವುದು. ಇನ್ನು ಮರುಬಳಕೆ ಎಂದರೆ ಒಂದು ವಸ್ತುವನ್ನು ಹಲವು ಬಾರಿ ಬಳಸುವುದು, ಮತ್ತು ಮರುಸಂಕೀರ್ಣ ಅಂದರೆ ತ್ಯಾಜ್ಯ ವಸ್ತುಗಳನ್ನು ಹೊಸ ಉಪಯೋಗಕ್ಕೆ ತರುವುದು. ಈ ಮೂರು ವಿಧಾನಗಳನ್ನು ಅನುಸರಿಸುವುದರಿಂದ ಮಾಲಿನ್ಯ ಕಡಿಮೆಯಾಗುತ್ತದೆ. ನೀರಿನ ಸಂರಕ್ಷಣೆ, ನೀರು ಅತ್ಯಂತ ಮೂಲವಾದ ಸಂಪನ್ಮೂಲವಾಗಿದೆ. ನೀರನ್ನು ಉಳಿಸಲು ಸೋರುವ ಕೊಳವೆಯನ್ನು ಸರಿಪಡಿಸಬೇಕು. ನೀರನ್ನು ಮಿತವಾಗಿ ಬಳಸಬೇಕು. ಮಳೆ ನೀರು ಸಂಗ್ರಹಿಸಬೇಕು. ನೀರನ್ನು ವ್ಯರ್ಥ ಬಳಕೆ ತಪ್ಪಿಸಬೇಕು. ಇಂದು ಉಳಿಸುವ ಪ್ರತಿಯೊಂದು ಹನಿ ನೀರು ನಾಳೆಯ ಸುರಕ್ಷಿತ ಭವಿಷ್ಯಕ್ಕೆ ಸಹಾಯ ಮಾಡುತ್ತದೆ. ಮರಗಳ ಮಹತ್ವ. ಮರಗಳನ್ನು ಭೂಮಿಯ ಶ್ವಾಸಕೋಶ ಎಂದು ಕರೆಯುತ್ತಾರೆ. ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಮರಗಳು ಹವಾಮಾನ ಸಮತೋಲನ ಕಾಪಾಡುತ್ತವೆ, ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ. ಒಂದು ಮರ ನೆಡುವುದು ಪರಿಸರ ಸಂರಕ್ಷಣೆ ಅತ್ಯುತ್ತಮ ಕಾರ್ಯಗಳಲ್ಲಿ ಒಂದಾಗಿದೆ. ಸುಸ್ಥಿರ ಜೀವನ ಶೈಲಿ. ಭವಿಷ್ಯದ ಪೀಳಿಗೆಗೆ ಅಗತ್ಯಗಳಿಗೆ ತೊಂದರೆ ಆಗದಂತೆ ಸಂಪನ್ಮೂಲಗಳನ್ನು ಬಳಸುವುದಲೇ ಸುಸ್ಥಿರ ಜೀವನ ಶೈಲಿಯಾಗಿದೆ. ಇದಕ್ಕಾಗಿ ಪ್ಲಾಸ್ಟಿಕ್ ಚೀಲಗಳು ಬದಲು ಬಟ್ಟೆ ಚೀಲ

0: ಬೆಳೆಸಬೇಕು, ವಿದ್ಯುತ್ ಉಳಿಸಬೇಕು, ಪರಿಸರ ಸ್ನೇಹಿ ವಸ್ತುಗಳನ್ನು ಬೆಳೆಸಬೇಕು, ಆಹಾರ ವ್ಯರ್ಥ ಮಾಡಬಾರದು, ನವೀಕರಿಸಬಹುದಾದ ಇಂದಿನ ಮೂಲಗಳನ್ನು ಬೆಂಬಲಿಸಬೇಕು. ಪರಿಸರ ಮತ್ತು ಆರೋಗ್ಯ, ಸ್ವಚ್ಛ ಪರಿಸರವು ಉತ್ತಮ ಆರೋಗ್ಯಕ್ಕೆ ಅಗತ್ಯವಾಗಿದೆ. ಮಾಲಿನ್ಯದಿಂದ ಉಸಿರಾಟದ ತೊಂದರೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು, ಅಲರ್ಜಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹೀಗಾಗಿ ಪರಿಸರವನ್ನು ರಕ್ಷಿಸುವುದು ನಮ್ಮ ಆರೋಗ್ಯವನ್ನು ರಕ್ಷಿಸುವುದಾಗಿದೆ. ಇನ್ನು ಸಮಾಜಕ್ಕೆ ಸಂದೇಶವೇನೆಂದರೆ, ಸ್ನೇಹಿತರೆ, ಪರಿಸರ ಸಂರಕ್ಷಣೆ ಒಂದು ದಿನದ ಕೆಲಸವಲ್ಲ, ಅದು ಪ್ರತಿದಿನ ಜವಾಬ್ದಾರಿಯಾಗಿದೆ. ನಾವು ನೆನಪಿಡಬೇಕಾದ ಕೆಲವು ಮಾತುಗಳೇನೆಂದರೆ, ಭೂಮಿ ನಮಗೆ ಸೇರಿಲ್ಲ, ನಾವು ಭೂಮಿಗೆ ಸೇರಿದ್ದೇವೆ. ಪ್ರಕೃತಿ ಎಲ್ಲರ ಅಗತ್ಯವನ್ನು ಪೂರೈಸುತ್ತದೆ, ಆದರೆ ದುರಾಸೆಯನ್ನು ಅಲ್ಲ. ಪ್ರತಿಯೊಂದು ಸಣ್ಣ ಕಾರ್ಯವು ಮಹತ್ವವಾಗಿದೆ. ಪ್ರತಿಯೊಬ್ಬರೂ ಒಂದು ಮರ ನೆಟ್ಟು ನೀರನ್ನು ಉಳಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಜಾಗೃತಿ ಮೂಡಿಸಿದರೆ ಹಸಿರು ಮತ್ತು ಆರೋಗ್ಯಕರ ಭೂಮಿಯನ್ನು ನಿರ್ಮಿಸಬಹುದು. ಈ ವಿಶ್ವ ಪರಿಸರ ದಿನದಂದು ಪರಿಸರ ಸಂರಕ್ಷಣೆ ಪ್ರತಿಜ್ಞೆ ಮಾಡೋಣ. ಮಾಲಿನ್ಯ ಕಡಿಮೆ ಮಾಡಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿ ಜೀವ ವೈವಿಧ್ಯವನ್ನು ಕಾಪಾಡೋಣ. ವಿದ್ಯಾರ್ಥಿಗಳಿಗೆ NSS ಸ್ವಯಂ ಸೇವಕರಾಗಿ ಮತ್ತು ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಉತ್ತಮ ಬದಲಾವಣೆ ತರಬಹುದು. ಕೊನೆಯದಾಗಿ ನಾನು ಅಮೋಘರಾಜ್ ಹೆಗ್ರಿಕಟ್ಟಿ, NSS ಕಾರ್ಯದರ್ಶಿ, KLE ಫಾರ್ಮಸಿ ಕಾಲೇಜ್ ಬೆಳಗಾವಿ, ನನ್ನ ಮಾತುಗಳನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಬನ್ನಿ, ನಮ್ಮ ಭೂಮಿಯನ್ನು ಇನ್ನಷ್ಟು ಹಸಿರು, ಸ್ವಚ್ಛ, ಆರೋಗ್ಯಕರ ಮತ್ತು ಸ್ಥಿರವಾಗಿರಿಸೋಣ. ಕೊನೆಯದಾಗಿ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಜೈ ಹಿಂದ್.
1: ಇದುವರೆಗೂ ಪ್ರಸಾರವಾಯಿತು ವಿಶ್ವ ಪರಿಸರ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ KLE ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ಬಿಫಾರ್ಮ್ ಮೂರನೆಯ ವರ್ಷದ ವಿದ್ಯಾರ್ಥಿ ಹಾಗೂ NSS ಕಾರ್ಯದರ್ಶಿಯಾದ ಅಮೋಘರಾಜ್ ಹೆಗಡೆಕಟ್ಟಿ ಅವರು ಪರಿಸರ ಜಾಗೃತಿ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
4: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 776047729 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486286.

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನವನ್ನ ಆಚರಿಸಲಾಗುತ್ತೆ. ಪರಿಸರ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತು ಜಾಗೃತಿಯನ್ನ ಮೂಡಿಸಲು ನಮ್ಮೊಂದಿಗಿದ್ದಾರೆ ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಸರ್, ಮೊದಲಿಗೆ ವಿಶ್ವ ಪರಿಸರ ದಿನದ ಮಹತ್ವವನ್ನು ತಿಳಿಸ್ಕೊಡಿ ಸರ್.
1: ಓಕೆ ಮೇಡಮ್. ಈ ಜೂನ್ 5 ಯಾಕೆ ವಿಶ್ವ ಪರಿಸರ ದಿನಾಚರಣೆ ಪ್ರಾರಂಭ ಮಾಡಿದ್ರಂದ್ರೆ, ಪ್ರತಿ ವರ್ಷ ಮಳೆಗಾಲ ಪ್ರಾರಂಭ ಆಗೋದ ದಿವಸ ಅಂದ್ರೆ ಆ ಮಂತ್ ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಸಸಿ ನೆಡುವ ಕಾರ್ಯಕ್ರಮ ಅಂತ ಹಿಂದೆ ಆಗ್ತಾ ಇತ್ತು. ಗಿಡ ನೆಡಿಸಲಾಗಿ ಇದು ವಿಶ್ವ ಪರಿಸರ ದಿನಾಚರಣೆ ಅಂತ ಹಿಂದಿಂದ ಹೆಂಗ್ ಮಾಡ್ತಿ ಇವತ್ತು ಹಂಗೆ ಇದೆ. ಬಟ್ ಆ್ಯಕ್ಚುಲಿ ಅದು ಹಂಗಲ್ಲ. ಅದು ಈಗ 1986 ಏನು ಆ್ಯಕ್ಟ್ ಇದೆ, ಆ ಆ್ಯಕ್ಟ್ ಪ್ರಕಾರ ಏನಂತೀವಿ ನಾವು ಪೊಲ್ಯೂಷನ್ ಕಂಟ್ರೋಲ್ ಅಂತೇಳಿ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಈ ಥರ ಒಂದು ಏನು ಪರಿಸರ ನಾಶ ಆಗ್ತದೆ ಆ ವಿಷಯ ಕುರಿತು ವಿಶ್ವ ಪರಿಸರ ದಿನಾಚರಣೆ ಜೂನ್ 5 ಸ್ಟಾರ್ಟ್ ಮಾಡಿದರು. ಬಟ್ ಅದೇನಾಗ್ತಾಯಿದೆ, ಕೇವಲ ಇತ್ತಿನ ದಿವಸಗಳಲ್ಲಿ ಬರೀ ಗಿಡ ನೆಡೋದು ಮಾತ್ರ ವಿಶ್ವ ಪರಿಸರ ದಿನಾಚರಣೆ ಅಂತ, ಬಟ್ ಹಾಗಾಗಲ್ಲ. ಅದು ಮಳೆಗಾಲ ಪ್ರಾರಂಭ ಆಗುತ್ತೆ ಅನ್ನೋ ಸಲುವಾಗಿ ಒಂದು ಗಿಡ ನೆಡೋಕೆ ಕಾರ್ಯಕ್ರಮ ಹಿಂದಿನಂತೆ ಸ್ಟಾರ್ಟ್ ಆಗಿತ್ತು. ಬಟ್ ನಾವು ಬರೀ ಗಿಡ ನೆಡೋದು ಒಂದೇ ಅಲ್ಲ, ಬಟ್ ಇತರೆ ಪರಿಸರದಲ್ಲಿ ಏನು ನಾಶ ಆಗ್ತಾಯಿದೆ, ಜನರಿಗೆ ಏನು ತೊಂದರೆ ಆಗ್ತಾಯಿದೆ, ಅವೆಲ್ಲವನ್ನು ನಿಯಂತ್ರಣ ಮಾಡೋದಕ್ಕೆ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕಾಗತ್ತೆ. ಏನು ಏರ್ ಪೊಲ್ಯೂಷನ್ ಆಗಲಿ, ವಾಟರ್ ಪೊಲ್ಯೂಷನ್ ಆಗಲಿ, ಇವನ್ ಲ್ಯಾಂಡ್ ಪೊಲ್ಯೂಷನ್ ಅಂತೀವಿ ನಾವು. ಸೊ ವಿವಿಧ ಥರದಲ್ಲಿ ಅದರಾಗೆ ಲಿಕ್ವಿಡ್ ವೇಸ್ಟ್ ಅಂತ ಬರುತ್ತೆ, ಸಾಲಿಡ್ ವೇಸ್ಟ್ ಅಂತೂ ಬರುತ್ತೆ, ಏರ್ ಪೊಲ್ಯೂಷನ್ ಅಂತ ಬರುತ್ತೆ, ಡಿಫ್ರೆಂಟ್ ಇದೆ ಕ್ಯಾಟಗರಿ. ಸೊ ಹಾಗೆ ಈಗ ಮುಖ್ಯ ನಾವು ಈಗ ಗಿಡ ನೆಡೋದ್ರ ಬಗ್ಗೆ ಮೊದಲು ಹೇಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ಇಡೀ ವರ್ಲ್ಡಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿಕೊಂಡು ಬದುಕಬೇಕಾದ್ರೆ ಕನಿಷ್ಠ ಒಬ್ಬ ಮನುಷ್ಯಾಗ 7-8 ಗಿಡ ಬೇಕು, ಅಂದ್ರೆ ಮರ ಬೇಕು, ಮಿನಿಮಮ್ 7-8. ಸೊ ಅದರಿಂದ 100-120 ಕೆಜಿ ಆಕ್ಸಿಜನ್ ಬೇಕಾಗುತ್ತೆ ಒಬ್ಬ ಮನುಷ್ಯನ ಪರ್ ಡೇ ಎವರೇಜ್. ಬಟ್ ನಮ್ಮ ಇಂಡಿಯಾದಲ್ಲಿ 28 ಟ್ರೀಸ್ ಇದ್ದಾವೆ ಪರ್ ಪರ್ಸನ್. ಸೊ ರಿಕ್ವೈರ್ಮೆಂಟ್ಗಿಂತ ಇಟ್ಸ್ ಗುಡ್. ಬಟ್ ಆ್ಯಂಡ್ ಆ್ಯಂಡ್ ಎವರೇಜ್, ವರ್ಲ್ಡ್ ಎವರೇಜ್, ಒಂದು ಗ್ಲೋಬಲ್ ಎವರೇಜ್ ಅಂತ ತೆಗೆದಿರ್ತಾರೆ, ಒಬ್ಬ ಮನುಷ್ಯನಿಗೆ 422 ಗಿಡ ಇರಬೇಕು, ಮರಗಳು ಬೇಕು. ಹೆಲ್ದಿ ಮನುಷ್ಯ ಆಗಿರ್ಬೇಕಂದ್ರೆ, ಚೆನ್ನಾಗಿರ್ಬೇಕಂದ್ರೆ, ಗುಡ್ ಎನ್ವೈರ್ಮೆಂಟ್ ಅಂದರೆ 422 ಮರಗಳು ಬೇಕೇ ಬೇಕು. ಇದು ವರ್ಲ್ಡ್ ಗ್ಲೋಬಲ್ ಎಸ್ಟಿಮೇಷನ್ ಮಾಡಿದ್ದು. ನಮ್ಮ ಇಂಡಿಯಾದಲ್ಲಿರೋದು ಕೇವಲ 28
0: ಮನುಷ್ಯನಿಗೆ.
1: ಹಾಂ, ಒಬ್ಬ ಮನುಷ್ಯನಿಗೆ ಅಂದರೆ 100-120 ಕೆಜಿ ಆಕ್ಸಿಜನ್ ಪರ್ ಡೇ ಬೇಕು. ಸೊ ಇನ್ನೂ ನಾವು ಭಾಳ ಭಾಳ ಅಂದರೆ ಭಾಳ ಕಡಿಮೆಯಲ್ಲಿ ನಾವು ಮರಗಳನ್ನು ಇದ್ದಾವೆ ನಮ್ಮ ಇಂಡಿಯಾದಲ್ಲಿ. ಬಟ್ ನಾವು ಬೆಳೆಸ್ತಾ ಇದ್ದೀವಿ, ವರ್ಷ ಹಸ್ತಾ ಇದ್ದೀವಿ, ಬಟ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಅವು ಬೆಳೆದು ಇಲ್ಲೋ ಬರೀ ಅವತ್ತಿನ ದಿವಸ ಜಸ್ಟ್ ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿಬಿಟ್ಟು ಗಿಡ ನೆಟ್ಟು ಹೋಗೋರು ಭಾಳ ಇಂಡಿಯಾದಲ್ಲಿ. ಬಟ್ ಅದು ಎಷ್ಟು ಮಟ್ಟಿಗೆ ಅದು ಸರ್ವವಾಗಿ ಮರವಾಗಿ ನಮಗೆ ಆಕ್ಸಿಜನ್ ಕೊಡುತ್ತೋ ಇನ್ನೂವರೆಗೂ ಅಷ್ಟೊಂದು ಕರೆಕ್ಟಾಗಿ ಡಾಟಾ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದರಲ್ಲಿ ತಮಗೆಲ್ಲರಿಗೂ ಗೊತ್ತು, 2 ಥರ ನಾವು ಫಾರೆಸ್ಟನ್ನು ಬೆಳೆಸುವ ಕಾರ್ಯಕ್ರಮ ಇರುತ್ತೆ. ಒಂದು ನಗರ ಪ್ರದೇಶ, ಇನ್ನೊಂದು ಫಾರೆಸ್ಟ್ ಅಂದರೆ ಫಾರೆಸ್ಟ್ ಏನು ಜಾಗ ಇರುತ್ತಲ್ಲ ಗುಡ್ಡಗಾಡಲ್ಲಿ ಆ ಥರ. ಈ ಇತ್ತಿತ್ತಲಾಗಿ ನಗರ ಪ್ರದೇಶಗಳಲ್ಲಿ ಇದಕ್ಕೆ ಜಾಸ್ತಿ ನಾವು ಮಹತ್ವವನ್ನು ಕೊಡಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಜನಸಂಖ್ಯೆ ಅಥವಾ ಜನ ಬದುಕೋದೇ ನಗರ ಪ್ರದೇಶದಲ್ಲಿ ಮತ್ತು ಹಳ್ಳಿ ಪ್ರದೇಶ. ಡೇ ಬೈ ಡೇ ನಗರ ಪ್ರದೇಶ, ನಗರ ಪ್ರದೇಶದಲ್ಲೇ ಜೀವನ ಮಾಡ್ತಾಯಿರೋ ಜನರು ಜಾಸ್ತಿ ಆಗ್ತಾಯಿದೆ. ಮೊದಲು ಜಸ್ಟ್ 30% ಅಂದರೆ 100-30 ಜನ ಇತ್ತು, ಇವಾಗ ಅದು ಆಲ್ಮೋಸ್ಟ್ 50 ಹತ್ರ ಬರ್ತಾಯಿದೆ. ಅವಾಗ ರೂರಲ್ದಾಗ ಜಾಸ್ತಿ ಇರ್ತಿದ್ರು, ಡೇ ಬೈ ವರ್ಷ ಇನ್ಕ್ರೀಸ್ ಏನಾಗ್ತಾಯಿದೆ, ನಗರ ಪ್ರದೇಶಗಳಿಗೆ ಬರುವಂಥವ್ರು ಜಾಸ್ತಿ ಆಗ್ತಾಯಿದ್ದಾರೆ. ಹಾಗಾಗಿ ನಗರದಲ್ಲಿ ನಾವು ಏನು ಖಾಲಿ ಜಾಗ ಆಯಿತು, ಇನ್ನಿತರ ಪ್ರದೇಶಗಳಲ್ಲಿ ಗಿಡವನ್ನು ನೆಡೋ ಕಾರ್ಯಕ್ರಮ ಜಾಸ್ತಿ ಆಗ್ತಾಯಿದೆ. ಸರ್ಕಾರಗಳ ನಿರ್ದೇಶನಗಳು ಬರ್ತಾಯಿದ್ದಾವೆ, ಆ ಥರ ಪ್ರತಿ ವರ್ಷ ಮಾಡ್ತಾಯಿದ್ದಾರೆ. ಆದಾಗ್ಯೂ ಈಗ ಜಸ್ಟ್ ಒಂದು ವಾರದ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರದಿಂದ 100 ನಗರಗಳನ್ನು ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ. ಅದರಲ್ಲಿ ಬೆಳಗಾವಿ ಒಂದು, 100 ನಗರದಲ್ಲಿ ಬೆಳಗಾವಿ ಒಂದು, ಸಣ್ಣ ನಗರ, ಮೀಡಿಯಮ್, ಆಮೇಲೆ ಮಹಾನಗರ ಪಾಲಿಕೆ. ಹೀಗಾಗಿ 100 ಏನು ಸಿಟೀಸ್ ಸಿಲೆಕ್ಟ್ ಮಾಡಿದ್ರೆ ಅದರ ಬೆಳಗಾವಿ ಒಂದು. ಮಿಯಾವಾಕಿ ಅಂತ ಒಂದು ಕಾರ್ಯಕ್ರಮ. ಕನಿಷ್ಠ ನಾವು ನಮ್ಮ ಸಿಟಿ ಒಳಗೆ ಮಿನಿಮಮ್ 2-10 ಎಕರೆವರೆಗೂ ಗಿಡ ನೆಡಲೇಬೇಕು. ಸೊ ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆ ಈಗ ಬರುವ 5 ಅಂದರೆ ವಿಶ್ವ ಪರಿಸರ ದಿನಾಚರಣೆ ದಿವಸ ಮಾಂತೇಶ್ ನಗರ ಮತ್ತು ಶ್ರೀನಗರದಲ್ಲಿ 1 ಲ್ಯಾಂಡ್ ಐಡೆಂಟಿಫೈ ಮಾಡಿದ್ದೀವಿ. ಸುಮಾರು ಗಿಡಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ವಿವಿಧ ಪ್ಲಾಂಟ್ಗಳನ್ನು ನಾವು ಅವತ್ತು ನೆಡ್ತಾ ಇದ್ದೀವಿ. ಇದು ಪ್ಲಾಂಟ್ ನೆಡು ಒಂದು ಪಾರ್ಟ್ ಆದರೆ ಸಂರಕ್ಷಣೆಗೆ ಒಂದು ಪಾಠ ಜವಾಬ್ದಾರಿ ಕೊಡ್ತಾ ಇದ್ದೀವಿ 3 ಇಯರ್ಸ್. ಸೊ 3 ಇಯರ್ಸ್ ಆದರೆ ಅದು ಮೇಂಟೈನ್ ಆದರೆ ಅವರಿಗೆ ನಾವು ಏನು ಕಾಂಟ್ರಾಕ್ಟ್ ಕೊಡ್ತೀವಿ, ಅದು ಕಂಪಲ್ಸರಿ ಅಂದರೆ ಅಂತಂತವಾಗಿ ಅವ್ರಿಗೆ ಬಿಲ್ ಮಾಡುವ ಅಂದರೆ ಪೇಮೆಂಟ್ ಕೊಡೋ ಮಹತ್ವ ಇರುತ್ತೆ. ಸೊ ಇದೊಂಥರ ವಿನೂತನ ವರ್ಷ, ಜನರು ಬರ್ತಾರೆ, ಎನ್ ಜಿ ಒ ಬರ್ತಾರೆ, ಪಬ್ಲಿಕ್ ಬರ್ತಾರೆ, ಸ್ಕೂಲಲ್ಲಿ ಅಲ್ಲಿ ಗಿಡ ಹಚ್ಚಿದ್ದೀವಿ ಇಲ್ಲಿ ಗಿಡ ಹಚ್ಚಿದ್ದೀವಿ, ಅದು ಎಷ್ಟು ಮಟ್ಟಿಗೆ ಸರ್ವೈವ್ ಆಗುತ್ತೋ ಹಚ್ಚಿದವರಿಗೆ ಗೊತ್ತು, ನಾವೇನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮ ಇಂಡಿಯಾ ಜನಸಂಖ್ಯೆ ಹೀಗಾಗಿ ತಮಗೆಲ್ಲರೂ ಗೊತ್ತಿದೆ, ವರ್ಲ್ಡ್ನಲ್ಲಿ ನಂಬರ್ 1 ಹೈಯೆಸ್ಟ್ ಜನಸಂಖ್ಯೆ ಇರೋದು ಇಂಡಿಯಾದಲ್ಲಿ. ಫಸ್ಟ್ ಚೀನಾ ಇತ್ತು, ಈ ಚೀನಾನ ಕ್ರಾಸ್ ಮಾಡಿ ಇಂಡಿಯಾನೇ ಇರೋದು. ಹಾಗಾಗಿ ಜನಸಂಖ್ಯೆ ಇರೋದ್ರಿಂದ ಹೆಚ್ಚು ಹೆಚ್ಚು ಮರಗಳ ಭಾಳ ಅವಶ್ಯಕತೆ ಇದೆ. ಕೇವಲ 28 ಮರಗಳಲ್ಲಿ ನಾವಿದ್ದೀವಿ, ಒಬ್ಬ ಮನುಷ್ಯನಿಗೆ ಬೇಕಾಗಿದ್ದು 422 ಮರಗಳು. ಇನ್ನು ವರ್ಲ್ಡ್ನಾಗ ಹೈಯೆಸ್ಟ್ ಮರಗಳು ಇರುವಂಥ ದೇಶ ಯಾವುದಂದರೆ ರಷ್ಯಾ, ನೆಕ್ಸ್ಟ್ ಬಂದರೆ ಕೆನಡಾ, ನೆಕ್ಸ್ಟು ಬ್ರೆಜಿಲ್, ನೆಕ್ಸ್ಟ್ USA. ಹೀಗೆ ರಷ್ಯಾದಲ್ಲಿ 642 ಮರಗಳಿದ್ದಾವೆ ಒಬ್ಬ ಮನುಷ್ಯನಿಗೆ, 642. ನೆಕ್ಸ್ಟ್ ಕೆನಡಾ ಬಂದರೆ 328, ಬ್ರೆಜಿಲ್ ಬಂದರೆ 302, ಆಮೇಲೆ USA ಅಮೇರಿಕದಂತಲ್ಲಿ 228 ಮರಗಳು ಸದ್ಯಕ್ಕೆ ಆ್ಯಸ್ ಪರ್ ಡಾಟಾ ಇದ್ದಾವೆ. ಸೊ ಇವೆಲ್ಲ ಕಂಪೇರ್ ಮಾಡಿದರೂ ನಮ್ಮ ಇಂಡಿಯಾ ಇಸ್ ವೆರಿ ವೆರಿ ಲೆಸ್, ಭಾಳ ಕಡಿಮೆ, ಜಸ್ಟ್ 28 ಇರೋದು. ಸೊ ಹಾಗಾಗಿ ನಾವು ಇನ್ನೂ ಹೆಚ್ಚು ಇದರಲ್ಲಿ ಮಹತ್ವವನ್ನು ಕೊಡಬೇಕಾಗುತ್ತೆ, ಮರಗಳನ್ನು ಬೆಳೆಸಬೇಕಾಗತ್ತೆ. ಇದು ಭಾಳ ಮುಖ್ಯವಾದ ಪಾತ್ರ ಇದೆ, ಮರಗಳನ್ನು ನೆನೆಸಿ ಅದರ ಒಂದು ಏನು ಸರ್ವೈವಲ್ ಫ್ಯಾಕ್ಟರ್ ಸಸ್ಟೈನಬಿಲಿಟಿ ನೋಡಬೇಕಾಗತ್ತೆ. ಇದು ಒಂದು ಮರಗಳ ಡಾಟಾ.
0: ಸರ್, ಈಗ ಹೆಚ್ಚು ಹೆಚ್ಚು ಮರಗಳನ್ನು ಬೆಳಿಬೇಕು ಅಂತ ತಾವು ತಿಳಿಸಿದ್ರಿ. ಇವಾಗ ಪರಿಸರ ಸ್ನೇಹಿ ವಾತಾವರಣವನ್ನು ನಿರ್ಮಿಸುವುದಕ್ಕಾಗಿ, ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಯುವುದಕ್ಕಾಗಿ ಸಾರ್ವಜನಿಕರು ಏನು ಮಾಡಬೇಕು ಅಂತ ತಾವು ತಿಳಿಸಿ.
1: ಬಹಳ ಮಹತ್ವ ಇದೆ ಮೇಡಮ್, ಇದು ಸಾರ್ವಜನಿಕ ಪಾತ್ರ ಅಂದರೆ ಭಾಳ ಮಹತ್ವ. ಬರೀ ಸರ್ಕಾರಿ ಯೋಜನೆಗಳನ್ನು ಏನು ಕಾರ್ಯಕ್ರಮ ಅಷ್ಟೇ ಅಲ್ಲ, ಅದು ಸಾರ್ವಜನಿಕರ ಸಹಭಾಗಿತ್ವ ಅಥವಾ NGO, ಆಮೇಲೆ ಈ ಸಿಟಿಯೊಳಗೆ RW ಅಂತೀವಿ ನಾವು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್, ಆ ಅಸೋಸಿಯೇಷನ್ಸ್ ಎಲ್ಲ ರಿಜಿಸ್ಟರ್ಡ್ ಇದ್ದಾವೆ, ಸ್ವಸಹಾಯ ಗುಂಪುಗಳಿರ್ತವೆ, ರಿಟೈರ್ಡ್ ಪರ್ಸನ್ಸ್ ಇರ್ತಾರೆ, ಎನ್ವೈರನ್ಮೆಂಟಲಿಸ್ಟ್ ಅಂದರೆ ಪರಿಸರವಾದಿಗಳಿರ್ತಾರೆ. ಸೊ ಇವರೆಲ್ಲರೂ ಸೇರಿ ಏನು ನೆಟ್ಟಂಥ ಗಡ ಈ ಮರ ಅದು ಹೆಮ್ಮರವಾಗಬೇಕಾದ್ರೆ ಅವರ ಸಹಕಾರ ಭಾಳ ಮುಖ್ಯ.
0: ಸರ್, ಈಗ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದಂತೆ ಈ ಒಂದು ವಿಶ್ವ ಪರಿಸರದ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ವರ್ಷದ ಘೋಷವಾಕ್ಯ ಏನು ಸರ್?
1: ನಾ ಅದಕ್ಕೆ ದೇಶ ನಮ್ಮದು ಸರ್ಕಾರದ ಆದೇಶ ಬಂದಂತೆ ಮಿಯಾವಾಕಿ ಅಂತಾರೆ. ಮಿಯಾವಾಕಿ ಅಂದರೆ ಕನಿಷ್ಠ 2-10 ಎಕರೆ ನಗರ ಪ್ರದೇಶದಲ್ಲಿ ಈ ವರ್ಷ ಮರಗಳನ್ನು ನೆಡುವ ಕಾರ್ಯಕ್ರಮ. ಸಿಟಿ ಲಿಮಿಟ್ ಒಳಗೆ, ಅದು ರೋಡ್ ಡಿವೈಡರ್ ಇರಲಿ, ಓಪನ್ ಜಾಗ ಇರಲಿ, ಅಥವಾ ಕಾರ್ಪೊರೇಷನ್ ಜಾಗ ಇರಲಿ, ಈ ಗಾರ್ಡನ್ ಇರಲಿ, ಮಿನಿಮಮ್ 1 ಎಕರೆ. ಅದಕ್ಕಾಗಿ ಅಂತ ಸರ್ಕಾರ ಅನುದಾನ ಬೇರೆ ಬರ್ತಾ ಇದೆ. ಆ ರೀತಿಯಿಂದ ನಾವು ಪ್ಲಾನ್ ಹಾಕೊಂಡಿದ್ವಿ, ಅದನ್ನು ಮಾಡ್ತೀವಿ.
0: ಸರ್, ಈಗ ಪರಿಸರ ಸಂರಕ್ಷಣೆ ಅಂದರೆ ಬರೀ ಗಿಡ ನೆಡೋದಲ್ಲ ಅಂತ ಮಾತ್ರ ಅಲ್ಲ ಅಂತ ತಾವು ತಿಳಿಸ್ಕೊಟ್ರಿ, ಹಾಗೆಯೇ ತ್ಯಾಜ್ಯ ನಿರ್ವಹಣೆಯನ್ನು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಗರದಲ್ಲಿರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯ ಆಗಿರ್ಬೋದು, ಇತರೆ ತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ, ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ವಿಲೇವರಿ ಮಾಡಲಾಗ್ತಾ ಇದೆ ಅಂತ.
1: ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಗೆ ಪ್ರತಿನಿತ್ಯ 250 ಟನ್ ಕಸ ಬರುತ್ತೆ ಪ್ರತಿನಿತ್ಯ. ಅದರಲ್ಲಿ 130 ಟನ್ ಹಸಿ ಕಸ, 80 ಟನ್ ಒಣ ಕಸ, ಉಳಿದು ಈಗ ಮಿಕ್ಸ್ ವೇಸ್ಟ್ ಅಂತೀವಿ ಆ ಥರ ಬರ್ತಾ ಇದೆ, 250 ಟನ್ಸ್ ಒಂದು ದಿವಸಕ್ಕೆ. ಸೊ ನಾವು ಅದನ್ನು ವೈಜ್ಞಾನಿಕವಾಗಿ ಮನೆಯಿಂದನೇ ಸೆಗ್ರಿಗೇಷನ್ ಮಾಡಿಸ್ತಾ ಇದ್ದೀವಿ. ಈಗ ಅದಾಗಿ ಹೆಚ್ಚು ಕಡಿಮೆ 80% ಸಪ್ರೇಟ್ ಮಾಡಿ ಕೊಡ್ತಾ ಇದ್ದಾರೆ ಜನರು ಬೆಳಗಾವಿ ಮಾಡೋಕೆ ಪಾಲಿಕೆ. ನಮ್ಮ ಕರ್ನಾಟಕದಲ್ಲೇ ಹೈಯೆಸ್ಟ್ ಅಂದರೆ ನಾವೇ ಬೆಳಗಾವಿದವರು. ನಾವು ಅವ್ರಿಗೆ ಜನರಿಗೆ ನಮ್ಮ ಮಹಾನಗರ ಪಾಲಿಕೆಗೆ ಧನ್ಯವಾದ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಸೆಗ್ರಿಗೇಷನ್ ಮಾಡಿಕೊಟ್ರಂದ್ರೆ ನಮಗೆ ಅದು ಪ್ರೊಸೆಸಿಂಗ್ ಈಸಿ, ಮ್ಯಾನ್ ಪವರ್ ಉಳಿತೈತೆ, ಮತ್ತು ವ್ಯಾಲ್ಯೂ ಪ್ರಾಡಕ್ಟ್ ಅಂದರೆ ಗೋಲ್ಡ್ ಬ್ಲ್ಯಾಕ್ ಗೋಲ್ಡ್ ಅಂತೀವಲ್ಲ, ಗೊಬ್ಬರ, ಕುಕ್ಕಿಂಗ್ ಗ್ಯಾಸ್ ತಯಾರು ಮಾಡ್ತಾ ಇದ್ದೀವಿ, ಕರೆಂಟ್ ತಯಾರು ಮಾಡ್ತಾ ಇದ್ದೀವಿ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ, ಕಳೆದ 3-4 ವರ್ಷದಿಂದ. ಇನ್ನು ಸಣ್ಣ ಪ್ರಮಾಣ ಆಗ್ತಾ ಇದೆ, 5 ಟನ್ 1 ಟನ್ ಈ ಥರ. ಈಗ ನಮ್ಮ ಕುಕ್ಕಿಂಗ್ ಪರ್ಪಸ್ ಮೂರು ಪ್ಲಾಂಟ್ ಹಾಕಿದ್ದೀವಿ, 3 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ಒಂದು ಇಂದಿರಾ ಕ್ಯಾಂಟೀನು, ಡೈಲಿ 1/2 ಟನ್ ಹಸಿ ಕಸದಿಂದ 2 ಸಿಲಿಂಡರ್ ಗ್ಯಾಸ್ ತಯಾರಾಗುತ್ತೆ. ಸೊ ಅಲ್ಲಿ ಡೈರೆಕ್ಟ್ ಕುಕ್ಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ. ಈ ಕಸ ಎಲ್ಲಿದ್ರೆ ಅದು ಸುತ್ತಮುತ್ತ ಮನೆಗಳಿಂದ ತಂದಂಥ ಕಸ, ಹಸಿ ಕಸ. ಎರಡನೇದು ಬಂದು ನಿರಾಶ್ರಿತ ಕೇಂದ್ರ ಅಂತ ಒಂದಿದೆ ಕಸಬಾಗ ಹತ್ರ. ಯಾರು ನಿರ್ಗತಿಕರಿದ್ದಾರೆ ನಮ್ಮ ನಗರದಲ್ಲಿ, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಅಲ್ಲೆಲ್ಲ ಇರ್ತಾರೆ, ಅದಕ್ಕೆ ಆದಂಥ ಒಂದು ಟೀಮ್ ಇದೆ, ನಲ್ಮ ಪ್ರೊಜೆಕ್ಟ್ ಅಂತೀವಿ ನಾವು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು. ಆ ಟೀಮ್ ಹೋಗಿ ಅವ್ರನ್ನ ಕರ್ಕೊಂಬಂದು ಅಲ್ಲಿ ಅವ್ರಿಗೆ ಶೆಲ್ಟರ್ ಅಂದರೆ ಅವ್ರಿಗೆ ಬೆಡ್ಡು ಎಲ್ಲ ವಸತಿ ಇರುತ್ತೆ, ಬ್ರೇಕ್ಫಾಸ್ಟು 2 ಊಟ ಇರುತ್ತೆ, ಎಲ್ಲ ಫ್ರೀ. ಅಲ್ಲಿ ಅಡುಗೆ ಮಾಡತಕ್ಕಂಥ ಏನು ಗ್ಯಾಸ್ ಬೇಕಾಗತ್ತಲ್ಲ ಅದು ಸಹಿತ ಆ ಸುತ್ತಮುತ್ತ ಏರಿಯಾ ಮನೆಗಳಿಂದ ಕಸ ಕೊಟ್ಟಂಥ ಹಸಿ ಕಸದಿಂದ ಗ್ಯಾಸ್ ತಯಾರು, ಅಲ್ಲಿ ಡೈಲಿ 2 ಸಿಲಿಂಡರ್ ಗ್ಯಾಸ್ ತಯಾರಾಗ್ತದೆ. ಇನ್ನೊಂದು ಬಂದು ಚಂಪಾಬಾಯಿ ಸ್ಕೂಲ್ ಅಂತಿದೆ, ಆ ಚಂಪಾಬಾಯಿ ಸ್ಕೂಲಲ್ಲಿನೂ ಸಹಿತ ಒಂದು ಹೆಣ್ಮಕ್ಳು ಇರ್ತಕ್ಕಂಥ ಹಾಸ್ಟೆಲ್ಲು, ಡೈಲಿ ಅದೇ ಥರ 2 ಸಿಲಿಂಡರ್ ಗ್ಯಾಸ್ ತಯಾರಾಗ್ತದೆ. ಇದು ಕಳೆದ 3 ವರ್ಷದಿಂದ ಕೆಲಸ ನಡೀತಾ ಇರೋದು. ಇನ್ನು APMC ಯಲ್ಲಿ 5 ಟನ್ ಹಸಿ ಕಸ, ಅಲ್ಲಿ ಏನು ಆಕ್ಷನ್ ಆಗತ್ತೆ ತರಕಾರಿ ಅಲ್ಲೇ ಬಿಟ್ಟು ಹೋಗ್ತಾರೆ. ಅದು ಮತ್ತು ಸುತ್ತಮುತ್ತಗಿಂತ ಏರಿಯಾ ಮನೆದಂತಂದು 5 ಟನ್ನಿಂದ ಕಸದಿಂದ 71 ಯುನಿಟ್ಸ್ ಪವರ್ ಜನರೇಟ್ ಆಗುತ್ತೆ ಪ್ರತಿ ದಿವಸ 71 ಯುನಿಟ್. ಅದನ್ನು ನಾವು ಅಲ್ಲೇ APMC ಸ್ಟ್ರೀಟ್ ಲೈಟು ಅಲ್ಲಿರ್ತಕ್ಕಂಥ ಮಂದಿಗೆ ಸ್ವಲ್ಪ ಕುಕ್ಕಿಂಗ್ಗೆ ಅದನ್ನು ಯೂಸ್ ಮಾಡ್ತಾ ಇದೆ, ಗ್ಯಾಸು ಮತ್ತು ಪವರು. ಸೊ ಈಗ ವಿನೂತನಗಳ ಪದ್ಧತಿಗಳು ಬೆಳಗಾವಿಯಲ್ಲಿ ಸಾಕಷ್ಟು ನಡೀತಾ ಇದೆ, ಇದೆಲ್ಲವೂ ಸಾರ್ವಜನಿಕರ ಸಹಕಾರ. ಬಟ್ ನಾನು ಅವರಿಂದಲ್ಲಿ ವಿನಂತಿ ಮಾಡ್ತೀನಿ, ಈ ಕೇವಲ 80% ಸೆಗ್ರಿಗೇಷನ್ ಆಗ್ತಾಯಿದೆ, 100% ಸೆಗ್ರಿಗೇಷನ್ ಅವರ ಅವಶ್ಯಕತೆ ನಮಗೆ ಭಾಳ ಐತ್ರಿ. ಯಾಕಂದರೆ ಮುಂದೆ ಈ ಸದ್ಯಕ್ಕೆ ಆನ್ಗೋಯಿಂಗ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದ್ದಾವೆ, ಸರ್ಕಾರದ ನಿರ್ದೇಶನಗಳಿದ್ದಾವೆ, ನಿಯಮಗಳಿದ್ದಾವೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಇದ್ದಾವೆ. ಈ ಸದ್ಯಕ್ಕೆ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ, 150 ಟನ್ ಹಸಿ ಕಸದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಅಂತೀವಿ ನಾವು. ಈಗ ನಮಗೇನು ಗ್ಯಾಸ್ ಪಂಪ್ ಇದಾವೆ ಈಗ ಸಿಟಿ ಒಳಗೆ, ಯಾರು ಎಲ್ ಪಿ ಜಿ ಈಗ ಎಲ್ಲ, ಯಾಕಂದರೆ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ, ತಮಗೆಲ್ಲರೂ ಗೊತ್ತಿದೆ ಈಗೇನೇ ಯುದ್ಧ ಆಗ್ತಾ ಇದೆ. ಅದರಿಂದ ಹಾಗಾಗಿ ಹೆಚ್ಚಿನ ಇದಕ್ಕೆ ಸರ್ಕಾರದ ಮಹತ್ವ ಕೊಡೋದರಿಂದ ನಮ್ಮ ಬೆಳಗಾವಿ ಕೂಡ ಅದೇ ಒಂದು ಮಾದರಿಯಲ್ಲಿ 150 ಟನ್ನಿಂದು ಹಸಿ ಕಸದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಸೆಟಪ್ ಮಾಡುವ ಯೋಜನೆ ಅನುಮೋದನೆ ಆಗಿದೆ, ಅತಿ ಶೀಘ್ರದಲ್ಲಿ ಇದು ಸ್ಟಾರ್ಟ್ ಆಗ್ತದೆ. ಇದರ ಜೊತೆಗೆ ಒಣಕಸ 80 ಟನ್ ಒಣಕಸ ಅಂದರೆ ಏನು, ಸಾರ್ವಜನಿಕರು ಯೂಸ್ ಮಾಡಿ ಬಿಸಾಕಿದಂಥ ಚಪ್ಪಲ್ಲು, ಹರಕು ಬಟ್ಟೆ, ತಲೆದಿಂಬು, ಬೆಡ್ಡು, ಆಮೇಲೆ ಪ್ಲಾಸ್ಟಿಕ್, ಇದೆಲ್ಲವನ್ನು ಒಳಗೊಂಡಂಥ ಒಣತ್ಯಾಜ್ಯ ಅಂತೀವಿ ನಾವು. ಡ್ರೈ ವೇಸ್ಟ್ 80 ಟನ್ ಬರ್ತವೆ ಒಂದು ದಿವಸಕ್ಕೆ ನಮ್ಮ ಡೈಲಿ, ಎಲ್ಲಿ ಹೋಗುತ್ತೆ, ಏನು ಮಾಡೋಕ್ಕೆ ಸಾಧ್ಯ? ಸೊ ಅದರಿಂದ ಸಹಿತ ನಾವು ಪ್ರತಿ ದಿವಸ ಬಾಗಲಕೋಟೆ ಸಿಮೆಂಟ್ ಫ್ಯಾಕ್ಟ್ರಿ, JK ಸಿಮೆಂಟ್ ಫ್ಯಾಕ್ಟ್ರಿ 2 ನಿಯರ್ಬೈ ಇದೆ ನಮ್ಮ ಬೆಳಗಾವಿಗೆ, ಅದು ನಿಯಮಾವಳಿ ಪ್ರಕಾರ ಅವರೇ ಬಂದು ತೊಗೊಂಡು ಹೋಗ್ತಾರೆ ಡೈಲಿ 80 ಟನ್. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೀವಿ, RDF ಅಂತೀವಿ, ರೆಸಿಡ್ಯುವಲ್ ಫ್ಯೂಯಲ್, RDF ಮೆಟೀರಿಯಲ್. ಅವರು ಅದನ್ನು ಕೋಲ್ ಬದಲಾಗಿ ಇದನ್ನು ಯೂಸ್ ಮಾಡಿ ಸಿಮೆಂಟ್ ತಯಾರಕ್ಕೆ ಯೂಸ್ ಮಾಡ್ತಾರೆ, ಕೋಲ್ ಕಡಿಮೆ ಮಾಡೋದು. ಸೊ ಆ್ಯಸ್ ಪರ್ ರೂಲ್ ಇಂಡಿಯಾದಾಗಿ ಸದ್ಯಕ್ಕೆ 18% ರಿಪ್ಲೇಸ್ಮೆಂಟ್ ಆಲ್ಟರ್ನೇಟಿವ್ ಫ್ಯೂಯಲನ್ನು ಈ ಥರ ಬಳಕೆ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಹೈಯೆಸ್ಟ್ ನಮ್ಮ ಕರ್ನಾಟಕದ ಹೈಯೆಸ್ಟ್ ನಗರ RDF ಮೆಟೀರಿಯಲ್ ಅಂದರೆ ಒಣತ್ಯಾಜ್ಯ ಕೋಲ್ ಬದಲಿಗೆ ಉಪಯೋಗ ಮಾಡೋದಂದರೆ ಬೆಳಗಾವಿ ಒಂದೇ. ವರ್ಷಕ್ಕೆ 10,500 ಟನ್ 2 ಸಿಮೆಂಟ್ ಫ್ಯಾಕ್ಟ್ರಿ ಅವರು ಇಲ್ಲಿಂದ ಅವರೇ ವೆಹಿಕಲ್ ತಂದು ಅವರೇ ಹೋಗಿ ಕೋಲ್ ಬದಲಿ ಇದನ್ನು ಬಳಕೆ ಮಾಡ್ತಾರೆ ಸಿಮೆಂಟ್ ತಯಾರಾಗ. ಇದು ಒಳ್ಳೆ ಬೆಳವಣಿಗೆ, ಇದನ್ನು ದಾಟಿ ನಾವು ಮುಂದೆ ಈಗ ಹೋಗ್ತಾ ಇದ್ದೀವಿ. ವೇಸ್ಟ್ ಟು ಎನರ್ಜಿ ಅಂತ ಈಗ ಅಷ್ಟು ದೂರ ಕಳಿಸೋ ಬದಲಿ ಇಲ್ಲೇ ಸಿಟಿ ನಿಯರ್ ಬೈ ಕೆಲವೊಂದು ಜನ ಭಾಳ ಮುಂದೆ ಬಂದಿದ್ದಾರೆ, ಒಳ್ಳೆ ಟೆಕ್ನಾಲಜಿ ಇದೆ, ಪವರನ್ನು ಜನರೇಟ್ ಮಾಡ್ತಾರೆ. ಈಗ ಜಸ್ಟ್ ಇನ್ನೂ ಸ್ಟಾರ್ಟ್ ಆಗಬೇಕು, ಬಟ್ ಪವರ್ ಇನ್ನೊಂದು 6 ತಿಂಗಳಲ್ಲಿ ಅದು ಪ್ರಾರಂಭ ಆಗ್ತದೆ.
0: ಕಸದಿಂದ ರಸ ನಮ್ಮ ನಗರದಲ್ಲಿ ಬಹಳಷ್ಟು ಒಂದು ಪರಿಣಾಮಕಾರಿಯಾದಂತಹ ತ್ಯಾಜ್ಯದ ಬಳಕೆ ಆಗ್ತಾ ಇದೆ ಅಂತ ತಿಳಿಸ್ಕೊ.
1: ಹೌದು ಸರ್, ಹೌದು. ಈಗ ಇನ್ನೊಂದು ಸಣ್ಣ ಪುಟ್ಟ ಹೇಳ್ಬೇಕಂದ್ರೆ ನಿಮ್ಗೆ, ನಮ್ಮ ನಿಕಾರ್ ಕಾಲೋನಿ ಇದೆ ದಕ್ಷಿಣ ಬೆಳಗಾವಿಯಲ್ಲಿ, ಅಲ್ಲಿ ಕೈಮಗ್ಗಗಳು ಭಾಳ, ಪ್ರತಿನಿತ್ಯ ಕೈಮಗ್ಗದಿಂದ ಬರ್ತಕ್ಕಂಥ ಜವಳಿ ತ್ಯಾಜ್ಯ ಟೆಕ್ಸ್ಟೈಲ್ ವೇಸ್ಟ್ ಅಂತೀವಿ ನಾವು, 300-500 kg ಬರುತ್ತೆ. ಅವರು ಅದನ್ನೇನು ಮಾಡೋಕ್ಕೆ ಬರೋಂಗಿಲ್ಲ, ಅಲ್ಲೆಲ್ಲೋ ಗಟ್ರದಲ್ಲಿ ಅಥವಾ ಎಲ್ಲೆಲ್ಲೋ ಕಾಸ್ಬಾಗ್ ರೋಡಲ್ಲಿ, ಓಲ್ಡ್ ಪಿಬಿ ರೋಡಲ್ಲಿ ಹಾಕ್ತಾಯಿದ್ರು. ಅದು ಗಂಟೆ ಮೂಟೆ ಕಟ್ಟಿದ್ರೆ ನಮ್ಮ ಡೋರ್ ಟು ಡೋರ್ ಏನು ವೆಹಿಕಲ್ ಹೋಗ್ತಾರೋ ಅವರು ತೊಗೋತಾ ಇರಲಿಲ್ಲ. ಸೊ ಅದನ್ನೇನು ಮಾಡಿದ್ವಿ ನಾವು, ಒಂದ್ಸರಿ ನಮ್ಮ ಪೂಜ್ಯ ಮಾಜಿ ಮಹಾಪೌರ್ ಮಂಗೇಶ್ ಪವಾರ್ ಸರ್ ಅಂತ ಇದ್ರು ಲಾಸ್ಟ್ ಇಯರ್, ಅವರ ಒಂದು ಐಡಿಯಾ ವಿಚಾರವನ್ನು ಹೇಳಿದರು. ಈ ಸದ್ಯಕ್ಕೆ ಅದು ಎವ್ರಿ ಡೇ 100-150 ಪಿಲ್ಲೋಗಳು ತಯಾರಾಗ್ತದೆ, ತಲೆದಿಂಬು, ಜವಳಿ ತ್ಯಾಜ್ಯನ ತರೋದು, ಬಟ್ಟೆ ತೊಗೋದು. ಈಗ ಅಲ್ಲಿ ಒಂದು 2 SHG ಗ್ರೂಪ್ಗಳು ಕೆಲಸ ಮಾಡ್ತಾಯಿದ್ದಾವೆ, ಅದಕ್ಕೊಂದು ಸ್ವಲ್ಪ ಸ್ಯಾನಿಟೈಸರ್ ಮಾಡಿ ಜಸ್ಟ್ ಹೊಲಿಗೆ ಯಂತ್ರ ಇಟ್ಟು ಪಿಲ್ಲೋಗಳನ್ನು ತಯಾರು ಮಾಡ್ತಾಯಿದ್ದಾರೆ. ₹138 ಒಂದು ಪಿಲ್ಲೋ ಮಾರ್ತಾಯಿದ್ದಾರೆ. ಸೊ ಈ ಥರ ಸಣ್ಣ ಪುಟ್ಟಗಳ ಸಹಿತ ಮರುಬಳಕೆ ಆಗ್ತಾಯಿದೆ. ಯಾರು ಅಂಗಡಿಕಾರರು ಮಾರ್ತಾರಲ್ಲ, ಪಿಲ್ಲೋ ಮಾರಾಟ ಅಂಗಡಿಕಾರರು ಸ್ವತಃ ಅಲ್ಲಿ ಬಂದು ಪರ್ಚೇಸ್ ಮಾಡಿ ಪಬ್ಲಿಕ್ಕಿಗೆ ಸೇಲ್ ಮಾಡ್ತಾಯಿದ್ದಾರೆ. ಸೊ ಈ ಥರದಂಥ ಹೊಸ ಹೊಸ ಪದ್ಧತಿಗಳು ಬೆಳಗಾವಿಯಲ್ಲಿ ನಡೀತಾ ಇದ್ದಾವೆ. ಜೊತೆಗೆ ನಮ್ಮಲ್ಲಿ 12,000 ತೆಂಗಿನ ಮರಗಳು ಇದಾವೆ ಸಿಟಿಯಲ್ಲಿ, 12,000 ತೆಂಗಿನ ಮರಗಳು. ಇದು ಸಹಿತ ಪೂಜ್ಯ ಮಾಜಿ ಮಹಾಪೌರ್ ಮಂಗೇಶ್ ಪವಾರ್ ಅವರದೊಂದು ಐಡಿಯಾ. ಈ ತೆಂಗಿನ ಮರಗಳು ಏನಾಗ್ತಿದ್ವು, ಒಣಗಿಕೊಂಡ ಅಲ್ಲೇ ಬೆಳೀತಿದ್ವು, ಗಟ್ರ ಮೇಲೆ ಬೆಳೀತಿತ್ತು, ರಸ್ತೆ ಮೇಲೆ ಬೆಳೀತಿತ್ತು. ಆ ಬಿದ್ದಂಥ ತೆಂಗಿನ ಮರ ನಮ್ಮ ಸ್ಟಾಪು ಎತ್ತಾ ಇರಲಿಲ್ಲ, ಅಲ್ಲೇ ಬಿದ್ದುಬಿಡೋದು. ಸೊ ಇದೊಂಥರ ಸಿಟಿ ಅನ್ಹೈಜಿನಿಕ್, ಅದರಿಂದ ಪೊಲ್ಯೂಷನ್ ಆಗ್ತಿತ್ತು, ಗಟ್ರ ಬ್ಲಾಕೇಜ್ ಆಗ್ತಿತ್ತು, ಸೊಳ್ಳೆ ಕ್ರಿಯೇಟ್ ಆಗ್ತಿದ್ವು, ಜನರಿಗೆ ಆಜುಬಾಜು ಮನೆಯವರಿಗೆ ಹೆಲ್ತ್ ಹಾಳಾಗೋಗ್ತಿತ್ತು. ಅದಕ್ಕೊಂದು ಐಡಿಯಾ ಮಾಡಿಬಿಟ್ಟು ತೆಂಗಿನ ಮರ ಎತ್ತಕ್ಕೆ ಒಂದು ವೆಹಿಕಲ್ ನಾವು ಡೆಪೋರ್ಟ್ ಮಾಡಿದ್ವಿ, ಲೇಬರ್ ಸಮೇತ. ಅದೇ ಕಾಸ್ಬಾಗ್ ಏರಿಯಾದಾಗ ತರ್ತಾರೆ, ಅಲ್ಲಿ ನಿರಾಸಿತಕ್ಕೆಂದಿರಲ್ಲಿ ಏನು ಇರ್ತಾರ, ಸ್ವಲ್ಪ ಶಕ್ತಿ ಇರ್ತಕ್ಕಂಥ ಹುಡುಗರು ಆ ಒಂದು ತೆಂಗಿನ ಪೊರಕೆಯಿಂದ, ಇದು ತೆಂಗಿನ ಗರಿಯಿಂದ ತೆಂಗಿನ ಪೊರಕೆ ಮಾಡೋಕತ್ತಾರ ಅವ್ರು. ನಮ್ಮ ಪೌರ ಕಾರ್ಮಿಕರು ಏನು ಕಸ ಹೊಡಿತಾರಲ್ಲ, ಸೇಮ್ ಅವ್ನು ಪೊರಕೆ ಮಾಡ್ತಾ ಇದ್ದಾರೆ, ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಸೊ ಈ ಸಣ್ಣ ಪುಟ್ಟಗಳನ್ನು ಬೆಳವಣಿಗೆಗಳು ವಿನೂತನ ಪದ್ಧತಿಗಳು ಬೆಳಗಾವಿಯಲ್ಲಿ ನಡೀತಾ ಇದೆ. ರಾಜ್ಯ ಮಟ್ಟದಲ್ಲಿ ಇದು ಎಲ್ಲ ಈಗಾಗಲೇ ನಾವು ಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಸರ್ಕಾರ ಮಟ್ಟದಲ್ಲಿ ಪ್ರಶಂಸನೀಯ ಸಹಿತ ಆಗಿದೆ. ಇದರ ಜೊತೆಗೂ ಸಣ್ಣ ಪುಟ್ಟ ವಿನೂತನ ಪದ್ಧತಿಗಳು ನಡೀತಾ ಇದ್ದಾವೆ. ಮಹಾನಗರ ಪಾಲಿಕೆ.
0: ನಮ್ಮ ನಗರದಲ್ಲಿ ಇಷ್ಟು ಪರಿಣಾಮಕಾರಿಯಾಗಿ ಈ ಒಂದು ತ್ಯಾಜ್ಯದ ಬಳಕೆ ಆಗ್ತಾ ಇದೆ ಅನ್ನೋದನ್ನ ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ ಸರ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 47 37 77.
1: ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದೀರಾ. ಇದು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹನುಮಂತ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ, ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ಇನ್ನು ಹೆಚ್ಚಾಗ್ತಾ ಇರುವಂತಹ ವಾಹನಗಳ ಸಂಖ್ಯೆಯಿಂದ ನಗರದ ಒಂದು ಗಾಳಿಯ ಒಂದು ಗುಣಮಟ್ಟದ ಮೇಲೆ ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ಅಂತ?
2: ಬಹಳ ಪರಿಣಾಮ ಅನ್ನೋಂಗಿಲ್ಲರಿ, ವಿಪರೀತ ಪರಿಣಾಮ ಆಗ್ತಾ ಇದೆ ಡೇ ಟು ಡೇ. ಕಂಪೇರಿಟಿವ್ಲಿ ಏನೋ ಬೆಂಗಳೂರಂತೂ ತಮಗೆಲ್ಲರಿಗೂ ಗೊತ್ತಿದೆ, ಇನ್ನೂ ನಮ್ಮ ಬೆಳಗಾವ್ ಭಾಳ ಬೆಸ್ಟು. ಯಾಕಂದ್ರೆ ಇಲ್ಲಿ ಮರಗಳು ಹೆಚ್ಚಿದ್ದಾವೆ, ಹೈಯೆಸ್ಟ್ ಮರಗಳು ಗಾರ್ಡನ್ಗಳು ಇರಿದ್ರೆ ಮೈಸೂರು ಬಿಟ್ಟರೆ ಬೆಳಗಾವ್ ಕರ್ನಾಟಕದಲ್ಲಿ. ಬೇರೆ ಸಿಟಿ ಕಂಪೇರ್ ಮಾಡಿ ಬೆಳಗಾವ್ ಭಾಳ ಉತ್ತಮ ವಾತಾವರಣ ಹೊಂದಿದೆ. ಆದಾಗ್ಯೂ ಡೇ ಬೈ ಡೇ ಎವ್ರಿ ಡೇ ಎವ್ರಿ ಇಯರ್ ಎಷ್ಟು ವಾಹನಗಳನ್ನು ಪರ್ಚೇಸ್ ಆಗ್ತಾ ಇದೆ ಅಂಕಿ ಸಂಖ್ಯೆ ನೋಡಿದರೆ ಮುಂದಿನ ದಿವಸ ಭಾಳ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಇಂಧನ ಕೊರತೆ ಭಾಳ ಆಗ್ತಾ ಇದೆ, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ. ಸೊ ನೆಕ್ಸ್ಟ್ ಫ್ಯೂಚರ್ ಈಸ್ ಇವಿ ವೆಹಿಕಲ್ ಅಂತ ನಾವು ಚಾರ್ಜ್ ಈ ಚಾರ್ಜಿಂಗ್ ವೆಹಿಕಲ್ಗಳು. ಸೊ ಅವನ್ನೆಲ್ಲ ಬಳಕೆ ಮಾಡಿದರೆ ಅಥವಾ ಸ್ಕೂಟಿ ಆಗಲಿ ಕಾರ್ ಆಗಲಿ ಬಳಕೆ ಮಾಡಿದರೆ ನಾವು ಎಷ್ಟೋ ನಾವು ಪರಿಸರಕ್ಕೆ ನಾವು ಪೂರಕವಾಗ್ತೀವಿ. ಅದಲ್ಲದೆ ನಾವು ಮಹಾನಗರ ಪಾಲಿಕೆಯು ಸಹಿತ ಪ್ರತಿ ವರ್ಷ ಈಗ ಅಂಗವಿಕಲರಿಗೆ ಸಹಿತ ವಾಹನಗಳನ್ನು ಕೊಡುವ ಒಂದು ಪದ್ಧತಿ ಇದೆ. ಟೂ ವೀಲರ್, ತ್ರೀ ವೀಲರ್, ಅಂಗವೈಕಲ್ ಅವೆಲ್ಲ ನಾವು ಇವಿ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿ ಕೊಡುವ ಪದ್ಧತಿ ಕಳೆದ 3 ವರ್ಷದಿಂದ ನಡೀತಾ ಇದೆ. ಜೊತೆಗೆ ಕಸದ ಗಾಡಿ ಸಹಿತ ಇವಿ ವೆಹಿಕಲ್, ಸ್ಮಾಲ್ ಸ್ಮಾಲ್ ಇವಿ ವೆಹಿಕಲ್ಗಳು ನಮ್ಮಲ್ಲಿ ಇದ್ದಾವೆ, ಇನ್ನೂ ಫ್ಯೂಚರ್ಲಿ ಪರ್ಚೇಸ್ ಮಾಡ್ತಾ ಇದೆ. ಸೊ ಈ ಇಂಧನ ಬಳಸ್ತಕ್ಕಂಥ ವಾಹನಗಳನ್ನು ರಿಪ್ಲೇಸ್ ಮಾಡೋ ಸಲುವಾಗಿ ಇವಿ ವೆಹಿಕಲ್ ಪ್ರಮೋಟ್ ಮಾಡೋದು ಬಹಳ.
1: ಸರ್, ಈಗ ತಾವು ಹಸಿ ಕಸದ ಹಾಗೇನೆ ಒಣ ಕಸದ ವಿಲೇವಾರಿ ಅದರ ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ನಗರಗಳಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ತ್ಯಾಜ್ಯ, ಇ ತ್ಯಾಜ್ಯ ಅಂತ ಬರುತ್ತಲ್ಲ, ಅದನ್ನ ಅದರ ವಿಲೇವಾರಿಯನ್ನ ಮಾಡಲಿಕ್ಕೆ ಯಾವ ಒಂದು ವಿಧಾನವನ್ನು ಅನುಸರಿಸಬೇಕು ಅಂತ ತಾವು ಹೇಳ್ತೀರಾ?
2: ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2016 ಏನು ಬಂತು ಇಲ್ಲಿವರೆಗೂ ಅದು ಕೇವಲ 3 ವಿಧದಲ್ಲಿ ನಾವು ಸಗ್ರಿಗೇಷನ್ ಮಾಡಿ ತೋತಾ ಇದ್ದೀವಿ, ವೆಟ್ಟು, ಡ್ರೈ ಮತ್ತು ಹಜಾರ್ಡಸ್ ಅಂತ. ಬಟ್ ಇತ್ತಿತ್ತಲಾಗೆ ಮೊನ್ನೆ 1 ಏಪ್ರಿಲ್ ಹೊಸ ನಿಯಮ, ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶದಂತೆ ಹೊಸ ನಿಯಮ ಬಂತು. ಅದೇ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2026 ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ನಾವು ಈಗ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಇನ್ನು ಸಗ್ರಿಗೇಷನ್ 3 ಅಲ್ಲ 4 ಇಟ್ಸ್ ಅ ಮ್ಯಾಂಡೇಟರಿ. ಒಂದು ವೆಟ್ ವೇಸ್ಟ್ ಅಂದರೆ ಹಸಿ ಕಸ, ಒಣ ಕಸ. 3ನೇದು ಸ್ಯಾನಿಟರಿ ವೇಸ್ಟ್ ಅಂತೀವಿ. 4ನೇದು ವಿಶೇಷ ತ್ಯಾಜ್ಯ. ವಿಶೇಷ ತ್ಯಾಜ್ಯದಲ್ಲಿ ಇ ವೇಸ್ಟ್ ಮೇನ್ ಇರುತ್ತೆ. ಇ ವೇಸ್ಟ್ ಅಥವಾ ಜನ ಮನೆಗೆ ಪೇಂಟ್ ಮಾಡಿರ್ತಾರೆ ಆ ಡಬ್ಬ, ಅಥವಾ ತಮ್ಮ ಗಾರ್ಡನ್ಗೆ ಏನೋ ಪೆಸ್ಟಿಸೈಡ್ ಯೂಸ್ ಮಾಡಿರ್ತಾರೆ, ದ್ಯಾಟ್ ಈಸ್ ಹಜಾರ್ಡಸ್. ದಿಸ್ ಇಸ್ ಇದೇನದು ವಿಶೇಷ ತ್ಯಾಜ್ಯ. ಇದು 4ನೇ ಕೆಟಗರಿ. ಇದು ಮ್ಯಾಂಡೇಟರಿ, ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ನಾವು ಈಗ ಜಸ್ಟ್ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಹಂತ ಹಂತವಾಗಿ. ಇದನ್ನು ಮ್ಯಾಂಡೇಟರಿ ಮಾಡಿ ಸೆಗ್ರಿಗೇಷನ್ ಮಾಡೋದ್ರಿಂದ ನಮಗದು ಮರುಬಳಕೆಗೆ ಈಸಿ. ಇದು ಮಿಕ್ಸ್ ಮಾಡಿ ಬಂತಂದರೆ ನಮ್ಮ ಲೇಬರ್ ಎಲ್ಲ ಮಿಕ್ಸ್ ಸಪ್ರೇಟ್ ಮಾಡಿ ಗೊಬ್ಬರ ತಯಾರು ಮಾಡಿರಿ, ಡ್ರೈ ವೇಸ್ಟ್ ಸಿಮೆಂಟ್ ಫ್ಯಾಕ್ಟ್ರಿಗಳು ಈ ಥರ ಆಗ್ತಾಯಿತ್ತು. ಇದು ಚೇಂಜ್ ಮಾಡಿ 4 ವಿಧದಲ್ಲಿ ನಾವು ಸೆಗ್ರಿಗೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ.
1: ಸರ್, ಇವಾಗ ಹವಾಮಾನ ಬದಲಾವಣೆ ಮತ್ತು ಈ ಒಂದು ಪರಿಸರ ಸಂರಕ್ಷಣೆ ಇವೆರಡರ ನಡುವೆ ಇರುವಂತಹ ಸಂಬಂಧ ಏನು ಅಂತ?
2: ಪರಿಸರ ಸಂರಕ್ಷಣೆಗಂತ ಒಂದು ಏನೇ ತಮಗೆ ಈ ಮೊದಲು ಹೇಳಿದ್ನಿ, ಆಕ್ಟ್ ಬಂತು 1986 ಪರಿಸರ ಸಂರಕ್ಷಣೆ ಕಾಯ್ದೆ 1986 ಮೂಲದು. ಆ 1986 ನಿಯಮದಿಂದ ಇವೆಲ್ಲ ನಮ್ಮ ಘನತ್ಯಾಜ್ಯ ವಸ್ತು ವಿಲೇವಾರಿ ನಿಯಮ 2016 2026 ಬಂತು. ಅದ್ರ ಜೊತೆಗೇನೆ ಈಗ ನಮಗೇನು ಇಂಪ್ಯಾಕ್ಟ್ ಆಗ್ತದೆ ಅಂದರೆ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ನೀರು, ಇದು ಯಾವ್ದೊಂದು ಸರ್ಫೇಸ್ ವಾಟರ್ ಅಂತ ಬರ್ತೀವಿ, ನದಿ ಮೂಲಗಳಾಗಲಿ ಇನ್ನಿತರ ಭಾಳ ದುಷ್ಪರಿಣಾಮ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಪರಿಸರ ಅಂತಂದರೆ ಬರೇ ಗಿಡ ನೋಡಿದ್ರೆ ಪರಿಸರ ಅನ್ಸ್ಕೊಂಡು ಬರೀ ಗಿಡ ನೋಡೋದ್ರಿಂದಲ್ಲ, ನಮ್ಮ ಸಾರ್ವಜನಿಕ ಭಾಗಿತ್ವನು ಭಾಳ ಅದ. ತ್ಯಾಜ್ಯ ನಿರ್ವಹಣೆ, ತ್ಯಾಜ್ಯ ವಿಲೇವಾರಿದೊಳಗೂ ಸಹಿತ ಪಬ್ಲಿಕ್ದು ಕೋಆಪರೇಷನ್ ಭಾಳ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿದೆ ಸರ್ಕಾರ. ಆದಾಗ್ಯೂ ಸಹಿತ ಇವತ್ತಿಗೂ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ ಅಲ್ಲೆಲ್ಲೆ. ಎಷ್ಟಂತ ರೈಡ್ ಮಾಡೋದು ನಾವು? ಇಲ್ಲಿವರೆಗೂ ಕೇವಲ 2 ವರ್ಷದಲ್ಲಿ ಮಹಾನಗರ ಪಾಲಿಕೆ ನಮ್ಮ ವಿವಿಧ ತಂಡಗಳ ಮೂಲಕ 6 ಲಕ್ಷ ಫೈನ್ ಕಲೆಕ್ಟ್ ಮಾಡಿ ದಂಡ ಹಾಕಿ ಯಾರು ಪ್ಲಾಸ್ಟಿಕ್ ಮಾರ್ತಾರ ಅವರಿಗೆಲ್ಲ ದಾಳಿ ಮಾಡಿ ಅಂಗಡಿಗಳಿಂದ ಇಲ್ಲಿ 6 ಲಕ್ಷ ದಂಡ ಹಾಕಿದ್ವಿ. ಇನ್ನು ನೆಕ್ಸ್ಟ್ ನಮಗೆ ಪವರ್ಸ್ ಇರೋದು FIR ಮಾಡೋಕ್ಕೆ ನಮಗೆ ಪವರ್ಸ್ ಇಲ್ಲ, ಪರಿಸರ ಮಾಲಿನ್ಯ ಇಲಾಖೆಗೆ ಇದೆ. ಸೊ ಅವರಿಗೆ ನಾವು ದೂರ ಸಲ್ಲಿಸಿ ಎಫ್ ಐ ಆರ್ ಮಾಡಿದ್ರೆ ಸ್ವಲ್ಪ ಇನ್ನೂ ಹೆಚ್ಚಿನ ಪರಿಣಾಮ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
1: ಸರ್, ಇನ್ನು ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಯ ಕುರಿತು ಹೆಚ್ಚಿನ ಒಂದು ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ತಾವು ಹೇಳ್ತೀರಾ?
2: ಇದು ಬಹಳ ಮುಖ್ಯ ರೀ. ಯಾಕಂತಂದ್ರೆ ಈಗ ವಯಸ್ಕರಾಗಲಿ ಅಥವಾ ನಿವೃತ್ತರಾಗಲಿ ಆಸಕ್ತಿ ಕಡಿಮೆ ಅಂತ ಅನ್ನೋಂಗಿಲ್ಲ, ಅವ್ರದೇ ಆದಂತಹ ಉದ್ಯೋಗದಲ್ಲಿ ಬಿಜಿ ಇರ್ತಾರೆ. ಬಟ್ ಬೇಗ ಅಟ್ರಾಕ್ಟ್ ಆಗೋದಂದ್ರೆ ಮಕ್ಕಳಲ್ಲಿ, ಸ್ಕೂಲ್ ಕಾಲೇಜಲ್ಲಿ ನಾವು ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ನಾವು ಅವೇರ್ನೆಸ್ ಕೊಟ್ರೆ ಇಂಪ್ಯಾಕ್ಟ್ ಆಗುತ್ತೋ ಪರಿಣಾಮಕಾರಿ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಬಟ್ ಆದಾಗಿ ನಮ್ಮ ಸ್ಕೂಲು ಕಾಲೇಜು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಅವೇರ್ನೆಸ್ ಕೊಡೋ ಪ್ರೋಗ್ರಾಮ್ ನಡೀತಾನೆ ಇದೆ. ಈ ಗಣಿತ್ಯಾಜ್ಯ ವಸ್ತು ವಿಲೇವಾರಿ ಆಗಲಿ ಅಥವಾ ಪ್ಲಾಸ್ಟಿಕ್ ಬಳಕೆ ಆಗಲಿ ಮಾಡ್ತಾ ಇದ್ವಿ, ಬಟ್ ಇನ್ನಷ್ಟು ಹೆಚ್ಚು ಪರಿಣಾಮ ಆಗ್ಬೇಕಾದ್ರೆ ಇನ್ನೂ ಹೆಚ್ಚು ಹೆಚ್ಚು ಅವೇರ್ನೆಸ್ ಕೊಡಬೇಕಾಗುತ್ತೆ. ನಮ್ಮಲ್ಲಿ ನಗರದಲ್ಲಿ 7 LED ಸ್ಕ್ರೀನ್ ಹಾಕಿವಿ, ಅಲ್ಲೂ ಡಿಸ್ಪ್ಲೇ ಮಾಡ್ತಾ ಇದ್ವಿ, ಪ್ಯಾಂಪ್ಲೆಟ್ಸ್ ಪೇಪರ್ ಎಲ್ಲ ಆಗ್ತದೆ, ಬಟ್ ಇನ್ನೂ ಪರಿಣಾಮಕಾರಿ ಆಗ್ಬೇಕಾಗಿ.
1: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
3: ನೆನಪುಗಳ ಮಾತು ಮಧುರ.
4: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣು ಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ವಿಶ್ವ ಪರಿಸರ ದಿನದ ಅಂಗವಾಗಿ ಪರಿಸರ ಸಂರಕ್ಷಣೆಯ ಕುರಿತು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಹನುಮಂತ್ ಕಲಾದಗಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪರಿಸರ ಮಹಾನಗರ ಪಾಲಿಕೆ ಬೆಳಗಾವಿ. ಸರ್, ಇನ್ನು ನಗರವಾಸಿಗಳು ತಮ್ಮ ಒಂದು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವ್ಯಾವು ಅಂತ?
2: ನಾವು ಕಂಡಂತೆ ಬೆಳಗಾವಿ ಮಹಾನಗರ ಪಾಲಿಕೆ ಪ್ರಪ್ರಥಮವಾಗಿ ನಾವು ಲಾಸ್ಟ್ ಇಯರು ರೋಡ್ ಡಿವೈಡ್ರಿಗೆ ಏನು ವಾಟರ್ ಬಾಟ್ಲ್ ಯೂಸ್ ಮಾಡಿ ಬಿಸಾಕಿರ್ತಾರೆ, 1 ಲೀಟರ್ 2 ಲೀಟರ್ ಕಲೆಕ್ಟ್ ಮಾಡಿ ವಾಟರ್ ಬಾಟಲ್ ಡ್ರಿಪ್ ಮೆಥಡ್ ಅಂತ ಎಲ್ಲ ಒಂದೊಂದು ರೋಡ್ ಡಿವೈಡ್ರ್ ಗಿಡಕ್ಕೆ ಹಾಕಿದ್ವಿ. ತಾವು ನೋಡಿರ್ಬೇಕು ಎಲ್ಲ ಕಡೆ, ಇವತ್ತು ಒಂದು ಬಾಟ್ಲ್ ಇಲ್ಲವು. ಇಷ್ಟು ಸಾಕು, ನಡೆದ್ರೆ ಸಾಕು ನಮಗೆ. ಅದನ್ನ ಯಾರೋ ಬರ್ತಾರೆ, ಬಾಟ್ಲ್ ಕಿತ್ತೋಗಿರ್ತಾರೆ, ಏನೇನೋ

0: ನಾ ಇರ್ಬೋದು, ವೇರಿಯೇಷನ್ ಆಗ್ತಾ ಇದೆ. ನಮ್ಮ ಬೆಳಗಾವದಲ್ಲಿ ನಾವು, ನನಗೆ ಗೊತ್ತಿಲ್ಲ, ಬಟ್ ಹಲವರು ಹೇಳ್ತಾ ಇದ್ದಾರೆ ಇಲ್ಲಿ ಲೋಕಲ್ ಸಿಟಿಜನ್ಸು, ಹಿಂದೆ ಬೇಸಿಗೆ ಕಾಲದಲ್ಲಿ ಫ್ಯಾನ್ ಸಹಿತ ಹಾಕ್ತಿರ್ಲಿಲ್ಲಂತೆ, ಬಟ್ ಇವಾಗ ಪ್ರೆಸೆಂಟ್ ಡೇ ಬೆಳಗಾವದಲ್ಲಿ ಫ್ಯಾನು ಎ ಸಿ ಕಂಪಲ್ಸರಿ ಅಂತ ಆಗ್ತಾ ಇದೆ. ಆ ಥರ ಒಂದು ಟೆಂಪ್ರೇಚರ್ ರೈಸ್ ಆಗ್ತಾ ಇದೆ ಅಂತ ಅನ್ನುವ ಮಾತುಗಳು ನಾವು ಕೇಳ್ಪಟ್ಟಿದ್ದೀನಿ. ಬಟ್ ಹಾಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕು, ನೆಟ್ಟ ಗಿಡಗಳು ಸಂರಕ್ಷಣೆ ಆಗಬೇಕು, ಮರವಾಗಿ ಬೆಳಿಬೇಕು, ಆಕ್ಸಿಜನ್ ಕೊಡಬೇಕು, ಜನರು ಬದುಕಬೇಕು.
1: ಸರ್, ಇನ್ನು ನಮ್ಮ ನಗರದಲ್ಲಿ ನಮ್ಮ ಮುಂದಿನ ತಲೆಮಾರಿಗಾಗಿ ನಾವು ಯಾವ ರೀತಿಯ ಒಂದು ಪರಿಸರದ ಪರಂಪರೆಯನ್ನು ಬಿಟ್ಟು ಹೋಗಬೇಕು ಅಂತ ತಾವು ತಿಳಿಸ್ತೀರಾ ಮುಂದಿನ ಪೀಳಿಗೆಗಾಗಿ?
0: ನಮ್ಮ ಭಾರತ ದೇಶ ಹೈಯೆಸ್ಟ್ ಜನಸಂಖ್ಯೆ ಉಳ್ಳ ದೇಶ, ನಗರ ಪ್ರದೇಶಗಳು ಬೆಳೀತಾನೆ ಇದೆ, ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಪರ್ ಕ್ಯಾಪಿಟ ಅಂತೀವಿ ನಾವು, ಹೆಚ್ಚಾಗ್ತಾ ಇದೆ. ಸೊ ನಾವು ಮುಂದಿನ ಪೀಳಿಗೆ ಭಾಳ ಚೆನ್ನಾಗಿ ಉಸಿರಾಟದೊಂದಿಗೆ ಆರೋಗ್ಯವಾಗಿರ್ಬೇಕಂದ್ರೆ ಹೆಚ್ಚೆಚ್ಚು ಮರಗಳನ್ನು ಬೆಳೀಬೇಕು. ಕಾಲಕಾಲಕ್ಕೆ ಬರ್ತಕ್ಕಂಥ ನಿಯಮಾವಳಿಗಳಾಗಲಿ, ಯಾವುದೇ ಒಂದು ತ್ಯಾಜ್ಯ ನಿರ್ವಹಣೆ ಆಗಲಿ ಅಥವಾ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ, ಇನ್ನೊಂದು ಭಾಗ ಯು ಜಿ ಡಿಗಳು. ಈಗ ತಮ್ಮೆಲ್ಲರೂ ಏನು ಟಾಯ್ಲೆಟ್ಗಳನ್ನು ಯೂಸ್ ಮಾಡ್ತೀರಿ, ಮನೆಯಲ್ಲಿ ಬಟ್ಟೆ ಒಗಿತೀರಿ, ಆ ತ್ಯಾಜ್ಯ ನೀರು ಎಲ್ಲಿ ಹೋಗಬೇಕು? ಆಸ್ ಪರ್ ನಮ್ಮದೇನು ಒಳಚರಂಡಿ ಇರ್ತದೆ ಸಿಸ್ಟಮ್, ಆ ಸಿಸ್ಟಮಲ್ಲಿ ಹೋಗಿ ಒಂದು ಸೈಂಟಿಫಿಕ್ ಆಗಿ ಟ್ರೀಟ್ ಆಗಿ ಡಿಸ್ಪೋಸ್ ಆದರೆ ಒಂದು ನಾವು ಪರಿಸರವನ್ನು, ಒಳ್ಳೆ ಪರಿಸರವನ್ನು ನಾವು ಕಾಪಾಡ್ಕೋಬೇಕು, ಮುಂದಿನ ಫ್ಯೂಚರಲ್ಲಿ ಅದು ಹೆಲ್ಪ್ ಆಗ್ತದೆ ಅಂತ.
1: ಸರ್, ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಹಾನಗರ ಪಾಲಿಕೆಯಿಂದ ಯಾವುದಾದ್ರೂ ಜಾಗೃತಿ ಕಾರ್ಯಕ್ರಮವನ್ನೇನಾದರೂ ಹಮ್ಮಿಕೊಂಡಿದ್ದೀರಾ ಸರ್?
0: ಈಗ ನಾವು ಅವತ್ತೇ 5ನೇ ತಾರೀಕಿನ ದಿವಸ, ಅಂದರೆ ಪರಿಸರ ದಿನಾಚರಣೆ ದಿವಸ, 2 ಎಕರೆಯಲ್ಲಿ ಸಂಪೂರ್ಣ ಗಿಡ ನೆಡುವ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಜೊತೆಗೆ ಈಗ ರೆಡ್ ಕ್ರಾಸ್ ಅಂತ ಆಗಲಿ, ಇನ್ನಿತರೆ ಬೇರೆ ಬೇರೆ ಒಂದು ಸರ್ವಿಸ್ ಮ್ಯಾಟರ್ ಇರತಕ್ಕಂಥ ಸಂಸ್ಥೆಗಳು ಸಹಿತ ಅಲ್ಲೆಲ್ಲಿ ಗಿಡಗಳನ್ನು ನೆಡಿತಾ ಇದ್ದಾರೆ. ಆದಾಗ್ಯೂ ಸ್ಕೂಲ್ ಪ್ರಾರಂಭ ಆಗಿದೆ, ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಒಂದು ಸುಮಾರು 10-15 ತಂಡಗಳನ್ನು ರಚನೆ ಮಾಡಿದ್ವಿ. ಸ್ಕೂಲ್ ಕಾಲೇಜಿಗೆ ಹೋಗಿ ಈ ಬಗ್ಗೆ ತ್ಯಾಜ್ಯ ನಿರ್ವಹಣೆ ಬಗ್ಗೆ, 4 ಟೈಪ್ ಸೆಗ್ರಿಗೇಷನ್ ಮಾಡುವ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಒಂದು ಕ್ರಿಯಾಯೋಜನೆ ಪ್ರಕಾರ ವರ್ಷ ಪೂರ್ತಿ ನಡೀತಾನೆ ಇರುತ್ತೆ.
1: ಸರ್, ಕೊನೆಯದಾಗಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನಾನು ಆಕ್ಚುಲಿ ನಮ್ಮ ಆಫೀಸ್ ಕಾರ್ ಇದ್ರೂ ಸಹಿತ ನಾವು ವೇಣು ಧ್ವನಿ ಕೇಳ್ಕೊಂಡು ಹೋಗ್ತೀನಿ. ವೀಳಿ ವಿಸಿಟ್ಗೆ ಹೋಗ್ಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೇಳ್ತಾ ಇರ್ತೀವಿ. ಯೂಸ್ವಲಿ ಭಾಳ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೇಲಾಗಿ ನಾನು ಈ ಕಾರ್ಯಕ್ರಮ ಇಲ್ಲಿ ಕೊಡ್ತಾ ಇರೋದು 3ನೇದು, ಈ ಹಿಂದೆ 2 ಕಾರ್ಯಕ್ರಮ ಕೊಟ್ಟಿದ್ದೆ ಬೇರೆ ಬೇರೆ ವಿಷಯಕ್ಕಾಗಿ. ಇವತ್ತಿನ ಭಾಳ ಖುಷಿಯಾಯಿತು, ಯಾಕಂದರೆ ವಿಶ್ವ ಪರಿಸರ ದಿನಾಚರಣೆಗೆ ಕೇವಲ ಪರಿಸರ ನಿಯಂತ್ರಣ ಮಂಡಳಿ ಕಚೇರಿಯ ಆಫೀಸರ್ಸ್ ಮಾತ್ರ ಕೊಡ್ತಾ ಇದ್ದರು, ಮಹಾನಗರ ಪಾಲಿಕೆಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಉತ್ಪರವಾದಕ್ಕೆ ಅಭಿನಂದನೆ ಅರ್ಪಿಸ್ತದೆ.
1: ಖಂಡಿತ ಸರ್. ಸರ್, ಈ ಒಂದು ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಪರಿಸರದ ಸಂರಕ್ಷಣೆ ಜೊತೆಗೆ ಮಾಲಿನ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು. ಧನ್ಯವಾದ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.